ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಅಶ್ವಯುಜ ಮಾಸದ 23ನೇ ದಿನ, ಅಂದರೆ

2026ನೇ ಇಸವಿ, ಅಕ್ಟೋಬರ್ ತಿಂಗಳ 15ನೇ ತಾರೀಕು ಗುರುವಾರ. ಸಮಯ 5:56:53. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಯಾರಿಗೆ ತನ್ನ ಕರ್ತವ್ಯದಲ್ಲಿ ಶ್ರದ್ಧೆ ಇರುವುದೋ ಆತನಿಗೆ ವಿಶೇಷವಾದ ಜ್ಞಾನವು ಲಭಿಸುವುದು. ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ಹೀಗೆಂದಿದೆ ಭಗವದ್ಗೀತೆ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ. ಪ್ರಾಯೋಜಕರು GSSS ಮೈಸೂರು. ಇದು ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ. ಪ್ರಸ್ತುತಿ ಕೆಟಿ ಶ್ರೀಮತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಇದು ಮೈಸೂರು ಕೇಂದ್ರದ ಕೊಡುಗೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಮಾತ್ಮಾತಲ್ಲಿ ವಾರದ ಚರ್ಚೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಹೆಚ್ ಜೆ ವಿಶಾಲಾಕ್ಷಿ. ಪ್ರಾಯೋಜಕರು ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 9:10

ಒಂಬತ್ತು ಗಂಟೆಗೆ ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಇದು ಮೈಸೂರು ಕೇಂದ್ರದ ಕೊಡುಗೆ. ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಂಡ ಕಾರ್ಯಕ್ರಮ ಸರಣಿ. ಒಂಬತ್ತು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹತ್ತು ಗಂಟೆ 30 ನಿಮಿಷಕ್ಕೆ ಗಾನ ಭಜನ. ಹನ್ನೊಂದು ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಮತ್ತು ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು, ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಕಾರ್ಯಕ್ರಮ. ವಿಷಯ ಪಿಎಂ ಅಗ್ರಿ ಉಡಾನ್. ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಟಿಎಂ ಹಾವಂಚೆ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳು. 4:30 ಭಕ್ತಿಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಕಾಫಿ ಪ್ರಪಂಚದ ಇತ್ತೀಚಿನ ವಿದ್ಯಮಾನಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಕೊಡವಸಿರಿ ಸೃಷ್ಟಿಲಯ ಕಾರಿಣಿ ಕಾವಿರಮ್ಮೆ. ಲೇಖಕಿ ಮೊನ್ನಂಡ ಶೋಭಾ ಸುಬ್ಬಯ್ಯ ಅವರಿಂದ ಸೌದಾಹರಣ ಭಾಷಣ. ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 8:30 ಗಜಲ್ಸ್. 9:15 ರಂಗಗೀತೆಗಳು. 9:30 ಕನ್ನಡ ಭಾರತಿ. ಶ್ರೀನಿವಾಸ್ ಜೋಗಟೆ ಅವರಿಂದ ಸಣ್ಣ ಕಥೆ ಕಣ್ಣ ಮುಚ್ಚಾಲೆ. ನಂತರ ಜ್ಯೋತಿ ಮಹಾದೇವ್ ಅವರಿಂದ ಕಾವ್ಯಧಾರೆ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾತಾ ಚಲ್. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Ashish P. Abraham.

0: ದೇಶದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.
1: ಕ್ರೀಡೆ, ಸಂಸ್ಕೃತಿ, ಎಂಟರ್ಪ್ರಿನರ್ಶಿಪ್, ಎನ್ಎಸ್ಎಸ್, ಎನ್ಸಿಸಿಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದ್ದು ಪ್ಲೇಸ್ಮೆಂಟ್ಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ.
0: ಸುರಕ್ಷಿತ ವಸತಿ ಗೃಹ ಹಾಗೂ ಕ್ರೀಡಾಂಗಣ ಲಭ್ಯವಿದೆ.
1: ಮೈಸೂರು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೂ ಸಾರಿಗೆ ಸೌಲಭ್ಯವಿದೆ.
0: ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಹೊಂದಿದ್ದು ಉದಯೋನ್ಮುಖ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು GSSS TBIF ನ ವತಿಯಿಂದ ಫಂಡಿಂಗ್ ನೀಡಲಾಗುತ್ತಿದೆ.
1: ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತ ಆಯ್ಕೆಯಾಗಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.

ದೇವಿ ದುರ್ಗಮವಾದದ್ದನ್ನು ಸುಗಮಗೊಳಿಸುವುದಲ್ಲದೆ ಭವವನ್ನು ದಾಟಲು ದಾರಿಯನ್ನು ತೋರುವವಳು. ಅವಳು ಕಾಯುವವಳು, ಶಕ್ತಿ ಕೊಡುವವಳು, ಆಪತ್ತನ್ನು ನಿವಾರಿಸುವವಳು. ಈ ವಿಶ್ವ ಚೈತನ್ಯವನ್ನೇ ದೇವಿ, ಜಗನ್ಮಾತೆ, ಆದಿಪರಾಶಕ್ತಿ, ಅಂಬೆ, ದುರ್ಗೆ, ಭವಾನಿ, ಲಲಿತೆ, ರಾಜೇಶ್ವರಿ ಮುಂತಾದ ಅನೇಕ ನಾಮಗಳಲ್ಲಿ ಆರಾಧಿಸಲಾಗುತ್ತದೆ. ಅವಳು ಸಕಲ ದೇವತೆಗಳಿಗೂ ಶಕ್ತಿಯನ್ನು ಕೊಡುವ ಪರಮಶಕ್ತಿ. ನೀವೀಗ ಕೇಳುವ ಈ ರಚನೆ ಮಾ ದುರ್ಗೆಯನ್ನು ಪಾಪವನ್ನು ಸಂಹರಿಸಿ ದುಃಖವನ್ನು ದೂರ ಮಾಡುವವಳೆಂದು ಸ್ತುತಿಸುತ್ತದೆ. ಪಂಡಿತ್ ರವಿಕಿರಣ್ ಮಣಿಪಾಲ ಅವರ ರಚನೆಯಿದು. ದುರ್ಗೆ ಮಾ ಭವಾನಿ, ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಐದನೆಯ ದಿನದ ಅಧಿದೇವತೆ ಸ್ಕಂದಮಾತ. ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ಈಕೆಯನ್ನು ಸ್ಕಂದಮಾತ ಎನ್ನಲಾಗಿದೆ. ನಾಲ್ಕು ಭುಜಗಳನ್ನು ಹೊಂದಿದ ಈಕೆಯ ವಿಗ್ರಹದಲ್ಲಿ ಬಾಲಸ್ಕಂದನು ಆಕೆಯ ತೊಡೆಯಲ್ಲಿ ಕೂತಿರುವನು.
1: ಸ್ವಾತಿ ತಿರುನಾಳ್ ಅವರು ರಚಿಸಿದ ಸರೋರುಹಾಸನ ಜಾಯೆ ಎಂಬ ಕೃತಿ ಶಕ್ತಿ ಸ್ವರೂಪಿಣಿ ತಾಯಿಯನ್ನು ಕೊಂಡಾಡುತ್ತದೆ. ಪಿ ಸುರಭಿ ಈ ರಚನೆಯನ್ನು ಹಾಡಿದ್ದಾರೆ.

0: ಮೇಲಿನ ಉಪಾಸಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಸುತ್ತದೆ. ಆತನ ಮನಸ್ಸು ಎಲ್ಲಾ ಲೌಕಿಕ ಸಾಂಸಾರಿಕ ಮಾಯಿಕ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದ ಮಾತೆಯ ಸ್ವರೂಪದಲ್ಲಿ ತಲ್ಲೀನವಾಗುತ್ತದೆ.
1: ಚಕ್ರಾಧೀಶ್ವರಿ ತಾಯಿಯ ಸ್ತುತಿ ಬಾಲಸುಬ್ರಹ್ಮಣ್ಯಂ ಅವರು ರಚಿಸಿದ ಕೃತಿಯ ಮೂಲಕ ಈಗ ಕೇಳೋಣ. ಶ್ರೀಚಕ್ರರಾಜನಿಲೆಯೇ, ಹಾಡಿದ್ದಾರೆ ಎಂಆರ್ ಸುಧಾ.

0: ಕರ್ನಾಟಕಿ ಸಂಗೀತದಲ್ಲಿ ಭಕ್ತಿಯೇ ಕೃತಿ ರಚನೆಯ ಜೀವಾಳ. ಮಹಾನ್ ವಾಗ್ಗೇಯಕಾರರು ಸಂಗೀತವನ್ನು ಕೇವಲ ಒಂದು ಕಲೆ ಎಂದು ಕಾಣದೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿಯಾದ ಸಾಧನೆ ಎಂದು ಭಾವಿಸಿದರು. ಅವರ ಕೃತಿಗಳಲ್ಲಿ ತಾತ್ವಿಕ ಚಿಂತನೆ, ಆಗಮ ಪುರಾಣಗಳ ಉಲ್ಲೇಖಗಳು, ದೈವಿ ಪ್ರತೀಕಗಳು ಹಾಗೂ ಕಾವ್ಯ ಸೌಂದರ್ಯ ಒಂದಕ್ಕೊಂದು ಬೆರೆತದ್ದು ಕಾಣಿಸುತ್ತವೆ.
1: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀ ಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
2: ಜಿತ್ರಬಲ ಸಿಂಹ ಸುಬ್ಬಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
3: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
2: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
3: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
2: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾ ಚಿಂತನ ಕೆಟಿ ಶ್ರೀಮತಿ ಅವರಿಂದ.
2: ನವರಾತ್ರಿಯ 5ನೇ ದಿನವಿಂದು ಶ್ರದ್ಧಾಭಕ್ತಿಗಳಿಂದ ಜನರು ದೇವಿಯನ್ನು ಸ್ಕಂದಮಾತೆ ಎಂದು ಪೂಜಿಸುತ್ತಾರೆ. ಓಂ ಸ್ಕಂದಮಾತಾಯೈ ನಮಃ. ಸಿಂಹಾಸನಗತಾ ನಿತ್ಯಂ ಪದ್ಮಾಶಯತಗತದ್ವಯ. ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಶರನ್ನವರಾತ್ರಿಯ 5ನೇ ದಿನ ಜಗತ್ ಕಲ್ಯಾಣ ರೂಪಿಣಿಯಾಗಿ ಸ್ಕಂದಮಾತೆಯು

0: ಮಗನಾದ ಕಾರ್ತಿಕೇಯ ಅಥವಾ ಸ್ಕಂದನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ರೂಪ ಅತ್ಯಂತ ಪವಿತ್ರವೂ ಅದ್ಭುತವೂ ಆದದ್ದು ಎಂದು ಹೇಳಲಾಗಿದೆ. ತಾಯಿಯ ವಾತ್ಸಲ್ಯ, ಕರುಣೆ ಮತ್ತು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಇಂದು ದೇವಿಯ ಬದಲಾದ ರೂಪವನ್ನು ನಾವು ಕಾಣಬಹುದು. ಅವಳು ತನ್ನ ಆಯುಧವನ್ನು ಕೆಳಗಿಟ್ಟು ಮಗುವನ್ನು ಒಪ್ಪಿಕೊಳ್ಳುತ್ತಾಳೆ. ಸ್ಕಂದ ಎಂದರೆ ಕುಮಾರಸ್ವಾಮಿ, ಕಾರ್ತಿಕೇಯ ಇವನ ತಾಯಿಯೇ ಸ್ಕಂದಮಾತೆ ಅರ್ಥಾತ್ ಪಾರ್ವತೀದೇವಿ. ಈಕೆಯು ಚತುರ್ಭುಜಧಾರಿಯಾಗಿದ್ದು ಎರಡು ಕೈಗಳಲ್ಲಿ ಪದ್ಮವನ್ನು ಹಿಡಿದಿರುತ್ತಾಳೆ. ಒಂದು ಕೈಯಲ್ಲಿ ತನ್ನ ಕಂದನಾದ ಸ್ಕಂದನನ್ನು ಹಿಡಿದು ಮತ್ತೊಂದು ಹಸ್ತದಿಂದ ಜನರನ್ನು ಅನುಗ್ರಹಿಸುತ್ತಾಳೆ. ಸಿಂಹವಾಹಿನಿಯು ಮಡಿಲಲ್ಲಿ ಮಗುವನ್ನು ಕೂಡಿಸಿಕೊಂಡವಳು, ಆದ್ದರಿಂದ ಪದ್ಮಾಸನಾದೇವಿ ಎಂದೂ ಕರೆಯಲ್ಪಡುತ್ತಾಳೆ. ಈಕೆಯ ಮೈಬಣ್ಣವು ಶುಭ್ರ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದಿಂದ ಕೂಡಿದ್ದು ದೈವಿಕ ಶಾಂತಿಯನ್ನು ಇದು ಸೂಚಿಸುತ್ತದೆ. ಇಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಬಾಳೆಹಣ್ಣು ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಮಾಡಿದ ಸಿಹಿ ತಿಂಡಿಗಳು, ಕೇಸರಿ ಖೀರ್ ಮತ್ತು ಪಾಯಸವನ್ನು ಆಕೆಗೆ ಅರ್ಪಿಸಲಾಗುತ್ತದೆ. ಅಸಹಜವಾದ ವರವನ್ನು ಪಡೆದು ಜಗತ್ತಿಗೆ ಕಷ್ಟ ಕೊಡುತ್ತಿದ್ದ ರಕ್ಕಸ ತಾರಕಾಸುರನನ್ನು ಸಂಹರಿಸಲು ಜನಿಸಿದವನೇ ಸ್ಕಂದ. ತನ್ನ ಪುಟ್ಟ ಕಂದನನ್ನು ಯುದ್ಧ ಭೂಮಿಗೆ ಕಳುಹಿಸುವ ಈಕೆ ದೇಶ ಮತ್ತು ಧರ್ಮಕ್ಕಿಂತ ತನ್ನ ಮಗ ದೊಡ್ಡವನಲ್ಲ ಎಂಬ ಸಂದೇಶವನ್ನು ನೀಡುತ್ತಾ ತ್ಯಾಗದ ಸಂಕೇತವಾಗಿ ಕಂಡುಬರುತ್ತಾಳೆ. ಸ್ಕಂದಮಾತೆಯನ್ನು ಪೂಜಿಸಿದರೆ ದ್ವಿಗುಣ ಫಲ ಪ್ರಾಪ್ತಿಯಾಗುವುದೆಂದೂ, ತಾಯಿಯ ಆಶೀರ್ವಾದದ ಜೊತೆಗೆ ಆಕೆಯ ತೊಡೆಯ ಮೇಲಿರುವ ಬುದ್ಧಿವಂತಿಕೆಯ ದೇವನಾದ ಬಾಲ ಕಾರ್ತಿಕೇಯನ ಆರಾಧನೆಯೂ ಜೊತೆಯಾಗಿಯೇ ನಡೆಯುವುದರಿಂದ ಭಕ್ತರಿಗೆ ದೊರೆಯುವ ಫಲ ದುಪ್ಪಟ್ಟಾಗುತ್ತದೆ ಎನ್ನಲಾಗಿದೆ. ಈ ದಿನದ ಮಂತ್ರ ಓಂ ದೇವಿ ಸ್ಕಂದಮಾತಾಯೇ ನಮಃ. ಇದನ್ನು 108 ಬಾರಿ ಜಪಿಸಿದರೆ ಮನೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ತೊಂದರೆಗಳು, ವಿದ್ಯಾಭ್ಯಾಸದ ಅಡಚಣೆಗಳು ನಿವಾರಣೆಯಾಗುತ್ತವೆ. ಸ್ಕಂದಮಾತೆಯನ್ನು ಶ್ರದ್ಧಾಭಕ್ತಿಗಳಿಂದ ಆರಾಧಿಸಿದವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಪುರಾಣಗಳ ಪ್ರಕಾರ ತಾಯಿ ಮನಸ್ಸಿನ ಸಂಕೇತ. ನವರಾತ್ರಿಯ ಎಲ್ಲ ಅವತಾರಗಳಲ್ಲಿ ತಾಯಿ ಮಗುವನ್ನು ಹಿಡಿದಿರುವುದು ಈ ಅವತಾರದಲ್ಲಿ ಮಾತ್ರ. ಇದು ವಾತ್ಸಲ್ಯ, ಮಮತೆ, ರಕ್ಷಣೆಯ ಸಂಕೇತ. ತಾಯಿ ಕೇವಲ ಶಕ್ತಿ ಮಾತ್ರವಲ್ಲ, ಪ್ರೀತಿಯ ಕಡಲು ಎಂಬ ಸಂದೇಶವಿದೆ. ಈಕೆ ಸೌರಮಂಡಲದ ಅಧಿಷ್ಠಾತ್ರಿ ದೇವತೆ. ಇವಳ ಆರಾಧನೆಯಿಂದ ಮನದ ಕ್ಲೇಶ ನಾಶವಾಗುತ್ತದೆ. ಇದು ಜ್ಞಾನ ಮತ್ತು ಮೋಕ್ಷದ ದಿನ ಕೂಡ. ಇಂದು ಈಕೆಯನ್ನು ಪೂಜಿಸಿದರೆ ಬುದ್ಧಿಶಕ್ತಿ ಹೆಚ್ಚಿ ಅಜ್ಞಾನ ದೂರವಾಗುತ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಗಂಟಲಿನಲ್ಲಿರುವ ವಿಶುದ್ಧಿ ಚಕ್ರವು ಜಾಗೃತಗೊಂಡು ಮಾತು ಮಧುರವೂ, ಸ್ಪಷ್ಟವೂ ಮತ್ತು ಸತ್ಯವೂ ಆಗುತ್ತದೆ ಎನ್ನಲಾಗುತ್ತದೆ. ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕಬೇಕು ಎನ್ನುವ ಸಂದೇಶವೂ ಇಲ್ಲಿದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ.
1: ಇದುವರೆಗೂ ಕೆಟಿ ಶ್ರೀಮತಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಶುಂಠಿಯು ಮುಖ್ಯವಾದ ಸಾಂಬಾರು ಬೆಳೆಯಾಗಿದ್ದು, ಇದರ ಬೇರು ಕಾಂಡಗಳನ್ನು ಸಾಂಬಾರು ಪದಾರ್ಥವಾಗಿ ಮತ್ತು ಔಷಧೀಯ ಗುಣಗಳಿಗಾಗಿ ಉಪಯೋಗಿಸುತ್ತಾರೆ. ಇದನ್ನು ಸುವಾಸನೆ ಮತ್ತು ಆಹಾರದ ಸ್ವಾದ ಹೆಚ್ಚಿಸಲು ಅಡುಗೆಗಳಲ್ಲಿ, ಸೂಪ್ಗಳಲ್ಲಿ, ಉಪ್ಪಿನಕಾಯಿಯಲ್ಲಿ ಮಸಾಲೆಯಂತೆ ಬಳಸುತ್ತಾರೆ. ಅಲ್ಲದೆ ಔಷಧಿ, ಸುಗಂಧ ದ್ರವ್ಯ ಮತ್ತು ಜಿಂಜಿರೋಲ್ ಎಂಬ ಎಣ್ಣೆಯನ್ನು ತೆಗೆಯಲು ಬಳಸುತ್ತಾರೆ. ಶುಂಠಿಯನ್ನು ಲಾಭದಾಯಕವಾಗಿ ಬೆಳೆಯಬೇಕಾದರೆ ಬೆಚ್ಚನೆ ಮತ್ತು ಆರ್ದ್ರತೆಯ ಹವಾಗುಣವನ್ನು ಬಯಸುತ್ತದೆ. ಇದನ್ನು ಸಮುದ್ರ ಮಟ್ಟದಿಂದ 1500 ಮೀಟರ್

0: ಎತ್ತರದ ಪ್ರದೇಶಗಳಲ್ಲಿಯೂ ಬೇಸಾಯ ಮಾಡಬಹುದು. ಈ ಬೆಳೆಯನ್ನ ಮಳೆಯಾಧಾರಿತ ಮತ್ತು ನೀರಾವರಿ ಪ್ರದೇಶದಲ್ಲಿ ಬೆಳೆಯಬಹುದಾಗಿದೆ. ಶುಂಠಿಯನ್ನ ಮರಳು ಮಿಶ್ರಿತ ಕೆಂಪು ಗೋಡು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ನೀರು ನಿಲ್ಲದ ಮತ್ತು ನೀರು ಬಸಿದು ಹೋಗುವಂತಹ ಪ್ರದೇಶ ಶುಂಠಿ ಬೆಳೆಗೆ ಸೂಕ್ತವಾಗಿದೆ. ಹಲವಾರು ಶುಂಠಿ ತಳಿಗಳು ಇವೆ. ಅದರಲ್ಲಿ ಸುಪ್ರಭ, ಇದರ ಇಳುವರಿ ಸುಮಾರು 1 ಎಕರೆಗೆ 6.64 ಟನ್. ಬೆಳೆಯ ಕಾಲ 229 ದಿನಗಳು. IIESR ವರದ, ಇದು ಹಸಿ ಶುಂಠಿಯ ಸರಾಸರಿ ಇಳುವರಿ 9.04 ಟನ್. ಬೆಳೆಯ ಕಾಲ 200 ದಿನಗಳು. ಸುರುಚಿ 4.64 ಟನ್ 1 ಎಕರೆಗೆ ಬೆಳೆಯಬಹುದು. ಬೆಳೆಯ ಕಾಲ 218 ದಿನಗಳು. ಸುರವಿ ಸರಿಸುಮಾರು 7 ಟನ್ವರೆಗೆ 1 ಎಕರೆಗೆ ಬೆಳೆ ತೆಗೆಯಬಹುದು. ಬೆಳೆಯ ಕಾಲ 225 ದಿನಗಳು. ಹಿಮಗಿರಿ, ಇದು ಸರಿಸುಮಾರು 1 ಎಕರೆಗೆ 5.4 ಟನ್ವರೆಗೆ ಬೆಳೆಯಬಹುದು. ಬೆಳೆಯ ಕಾಲ 230 ದಿನಗಳು. IIESR ಮಹಿಮಾ, ಇದು ಹಸಿ ಶುಂಠಿಯನ್ನು ಸರಿಸುಮಾರು ಎಕರೆಗೆ 23.2 ಟನ್ ಬೆಳೆಯಬಹುದು. ಬೆಳೆಯ ಕಾಲ 200 ದಿನಗಳು. IIESR ರಜಿತ್, ಹಸಿ ಶುಂಠಿ 1 ಎಕರೆಗೆ ಸುಮಾರು 8.96 ಟನ್ ಬೆಳೆಯಬಹುದು. ಬೆಳೆಯ ಕಾಲ 200 ದಿನಗಳು. ಇನ್ನು ಸ್ಥಳೀಯ ಶುಂಠಿ ತಳಿಗಳು, ಮಾರನ್ ಸರಾಸರಿ ಇಳುವರಿ 10.08 ಟನ್ 1 ಎಕರೆಗೆ. ಹಿಮಾಚಲ್ 2.9 ಟನ್ 1 ಎಕರೆಗೆ, ಸರಿಸುಮಾರು 200 ದಿನಗಳು ಬೇಕಾಗಬಹುದು. ನಾಡಿಯ 1 ಎಕರೆಗೆ 11.42 ಟನ್ ಬೆಳೆಯಬಹುದು, 200 ದಿನಗಳು. ರಿಯೋ ಡಿ ಜನೈರೋ 1 ಎಕರೆಗೆ 7.6 ಟನ್ ಬೆಳೆಯಬಹುದು. ಬೆಳೆಯ ಕಾಲ 190 ದಿನಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಈ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಪ್ರಪಂಚದ ಇತ್ತೀಚಿನ ವಿದ್ಯಮಾನಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ರಾತ್ರಿ 8:00 ಕೊಡವಸಿರಿ ಸೃಷ್ಟಿಲಯ ಕಾರಿಣಿ ಕಾವೇರಮ್ಮೆ, ಲೇಖಕಿ ಮೊನ್ನಂಡ ಶೋಭಾ ಸುಬ್ಬಯ್ಯ ಅವರಿಂದ ಸೋದಾಹರಣ ಭಾಷಣ, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ.

ಆಕಾಶವಾಣಿ ಮಡಿಕೇರಿ, ಸಮಯ 6:40. ಇದೀಗ ಬೆಂಗಳೂರು ಕೇಂದ್ರದಿಂದ ದಸರಾದಲ್ಲಿ ಇಂದು

0: ಸಮಯ 6:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗೋಕುಲಂ 3rd ಸ್ಟೇಜ್ ಮೈಸೂರು ಆರ್ ವಿಸಿಟ್ ವಿವಿಸಿ.

0: ದಿನಾಂಕ 15ರಂದು ಬೆಳಗ್ಗೆ 7 ಗಂಟೆಗೆ ಮೈಸೂರು ರಂಗಾಚಾರ್ಯ ಪುರಭವನದ ಆವರಣದಿಂದ ಪಾರಂಪರಿಕ ನಡಿಗೆ ಪ್ರಾರಂಭವಾಗಲಿದೆ.
1: ಬೆಳಗ್ಗೆ 10:30ಕ್ಕೆ ಬಿಎಂ ಶ್ರೀ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ ಇಲ್ಲಿ ಚಿಗುರು ಕವಿಗೋಷ್ಠಿ ಉದ್ಘಾಟನೆಗೊಳ್ಳಲಿದೆ.
0: ಇದಕ್ಕೆ ಮುಂಚಿತವಾಗಿ ಲಕ್ಷ್ಮೀರಾಮ್ ಮತ್ತು ತಂಡದವರಿಂದ ಕವಿ ಕಾವ್ಯಗಾನ ಬೆಳಗ್ಗೆ 9ಗಂಟೆಗೆ, ಮಧ್ಯಾಹ್ನ 2:30ಗಂಟೆಗೆ ಕಾಡಿನ ಕೊಳಲು ಕುವೆಂಪು ಗೀತೆಗಳ ನೃತ್ಯ ರೂಪಕ ಪ್ರಸ್ತುತಪಡಿಸುವವರು ಬೆಂಗಳೂರಿನ ಮನೋಜ್ಞ ನೃತ್ಯ ಅಕಾಡೆಮಿ ಹಾಗೂ ಮಂಡ್ಯದ ಜನಧನಿ ಸಾಂಸ್ಕೃತಿಕ ಸಂಘಟನೆಯ ಸದಸ್ಯರು.
1: ಸಂಜೆ 6ಗಂಟೆಗೆ ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾ ಕಾರ್ಯಕ್ರಮದ ಅಂಗವಾಗಿ ಹಿನ್ನೆಲೆ ಗಾಯಕರಾದ ಸಿದ್ ಶ್ರೀರಾಮ್ ಅವರ ಕಾರ್ಯಕ್ರಮ ಆಯೋಜಿತವಾಗಿದೆ.
0: ಯೋಗ ದಸರಾದ ಅಂಗವಾಗಿ ಮೈಸೂರು ಹಾಗೂ ನಂಜನಗೂಡಿನ ವಿವಿಧ ಸ್ಥಳಗಳಲ್ಲಿ ಯೋಗಚಾರಣ ಹಾಗೂ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ಆಯೋಜಿತವಾಗಿದೆ.
1: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜಿತವಾಗಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಲಿರುವ ಸಾಹಿತಿಗಳು ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆ, ಶ್ರೀ ಅಗ್ರಹಾರ ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಕವಿತಾ ಕುಸಗಲ್. ಶ್ರೀ ಸಬ್ಬನಹಳ್ಳಿ ರಾಜು ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನವಿದೆ. ಪ್ರತಿದಿನ ಬೆಳಗ್ಗೆ 11:30ಕ್ಕೆ ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮವೂ ಕೂಡ ಇದೆ.
0: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ನಡೆಯುತ್ತಿರುವ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026ರ ಅಂಗವಾಗಿ ಇಂದು ಸಂಜೆ 6ಗಂಟೆಗೆ ಶ್ರೀಕೃಷ್ಣ ತುಲಾಭಾರ ಪ್ರಸಂಗ ಏರ್ಪಾಟಾಗಿದೆ. ನಿರ್ದೇಶಕರು ಎಂಆರ್ ರಂಗನಾಥ ರಾವ್.
1: ನವರಾತ್ರಿ ರಂಗೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಸಂಜೆ 6:30ಕ್ಕೆ ಸಹಜ ರಂಗ ನಿರಂತರ ಮೈಸೂರು ತಂಡದವರಿಂದ ದರಾ ಬೇಂದ್ರೆ ವಿರಚಿತ ನಾಟಕ ಜಾತ್ರೆ ಪ್ರದರ್ಶನಗೊಳ್ಳಲಿದೆ.
0: ಕುಪ್ಪಣ್ಣ ಪಾರ್ಕ್ ಹಾಗೂ ಲಿಂಗಾಂಬುಧಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಆಯೋಜಿತವಾಗಿರುವ ಪುಷ್ಪಮೇಳ ಮತ್ತು ಸಸ್ಯ ತೋಟ ಭೇಟಿ ಕಾರ್ಯಕ್ರಮದಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಬೆಳಗ್ಗೆ 9:00ರಿಂದ ಮಧ್ಯಾಹ್ನ 1ಗಂಟೆಯವರೆಗೆ 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ.
1: ಇಂದು ಸಂಜೆ 7ಗಂಟೆಗೆ ಮೈಸೂರು ಅರಮನೆ ವೇದಿಕೆಯಲ್ಲಿ ಸ್ಟಕ್ಯಾಟೋ ಫ್ಲೆಶ್ಲಿ ಬ್ರೀವ್ಡ್ ಅವರಿಂದ ಇಂಡಿಯನ್ ಕಂಟೆಂಪರರಿ ಫ್ಯೂಷನ್ ಏರ್ಪಡಿಸಲಾಗಿದೆ.

ದಿನಾಂಕ 15ರಂದು ಅರಮನೆ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಧ್ಯಾಹ್ನ 3:30ಕ್ಕೆ ಮೈಸೂರಿನ ಡಿ ನಾದ ಕ್ರಿಯೇಷನ್ಸ್ನ ಶ್ರೀ ಸಿದ್ದೇಶ್ವರ ಮತ್ತು ತಂಡದವರಿಂದ ಜನಪದ ಗೀತೆ. ಸಂಜೆ 4:15ಕ್ಕೆ ಡಾಕ್ಟರ್ ಶ್ರುತಿರಂಜನಿ ಎಂಟಿ ಹಾಗೂ ಬಿಂದು ಮಾಲಿನಿ ಎಂಟಿ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ದ್ವಂದ್ವ ಗಾಯನವಿದೆ.

ಸಂಜೆ 5 ಗಂಟೆಗೆ ಕೋಲಾರದ ಚಿಂತನಪಲ್ಲಿ ಬಿ ಶ್ರೀನಿವಾಸ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಬೆಂಗಳೂರಿನ ಉಪ್ಕಾರ್ ಕಲ್ಚರಲ್ ಅಕಾಡೆಮಿ ಟ್ರಸ್ಟ್ನ ಶ್ರೀ ಟಿ ರಾಜಾರಾಮ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ರಾತ್ರಿ 8:30 ಗಂಟೆಗೆ ವಿಶೇಷ ಆಹ್ವಾನಿತ ಕೇರಳ ರಾಜ್ಯದ ನೃತ್ಯ ಕಾರ್ಯಕ್ರಮವಿದೆ. ಜಗನ್ಮೋಹನ ಅರಮನೆ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಮೈಸೂರಿನ ಗಿರೀಶ್ ಬಿ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ. ಸಂಜೆ 5:30 ಗಂಟೆಗೆ ಬೆಂಗಳೂರಿನ ಸೂರ್ಯ ಆರ್ಟ್ಸ್ ಇಂಟರ್ನ್ಯಾಷನಲ್ನ ನಂದಾ ಮತ್ತು ತಂಡದವರಿಂದ ನೃತ್ಯ ರೂಪಕ ಮಾಯಾದೀಪ. ಸಂಜೆ 6:30 ಗಂಟೆಗೆ ಬಾಗಲಕೋಟೆಯ ಡಾಕ್ಟರ್ ಪಂಡಿತ ಶ್ರೀಕಾಂತ ಚಿಮಲ್ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತ. ರಾತ್ರಿ 7 ಗಂಟೆಗೆ ಮೈಸೂರಿನ ಶುಭಾಷಿಣಿ ಕಲಾ ತಂಡದ ವತಿಯಿಂದ ವಾದ್ಯ ಸಂಗೀತ. ರಾತ್ರಿ 8:30 ಗಂಟೆಗೆ ಸುಬ್ರಹ್ಮಣ್ಯ ಚಿಟ್ಟಾಣಿ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಶ್ರೀರಾಮ ದರ್ಶನ.

ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 4:15 ಬಿಎನ್ ಸಂಜೀವ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 4:45 ಬೆಂಗಳೂರಿನ ನವಭಾರತಿ ನೃತ್ಯ ಯೋಗ ಮತ್ತು ಸಂಗೀತ ಅಕಾಡೆಮಿಯ ವಿದುಷಿ ಭಾರತಿ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ರಾತ್ರಿ 7:30 ವಿಜಯನಗರದ ರೀನಾ ನಂದನ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಬಾಗಲಕೋಟೆಯ ಡಿ ನಾಗರಾಜ ಮತ್ತು ತಂಡದವರಿಂದ ಬಯಲಾಟ. ಗಾನಭಾರತಿ ವೇದಿಕೆಯಲ್ಲಿ ಸಂಜೆ 4:30 ಮಂಡ್ಯದ ಶ್ರೀ ವಿನಾಯಕ ಮಹಿಳಾ ಕೋಲಾಟ ತಂಡದವರಿಂದ ಮಹಿಳಾ ಕೋಲಾಟ, ಸಂಜೆ 4:45 ಕೊಪ್ಪಳ ಜಿಲ್ಲೆಯ ಹನುಮಂತ್ ನರೇಗಲ್ ಮತ್ತು ತಂಡದವರಿಂದ ವಚನದಾಸ ತತ್ವವೈಭವ, ಸಂಜೆ 5:30

0: ವಿಜಯನಗರದ ಕೆ ಶಾರದ ಮತ್ತು ತಂಡದವರಿಂದ ಸುಗಮ ಸಂಗೀತ, ಬೆಂಗಳೂರಿನ ಯುಕ್ತ ಕಿರಣ್ ಮತ್ತು ತಂಡದವರಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಸಂಜೆ 6:30, ಮೈಸೂರಿನ ನವೀನಾ ಟಿಎಸ್ ಮತ್ತು ತಂಡದವರಿಂದ ಭಜನೆ ಕಾರ್ಯಕ್ರಮವನ್ನು ರಾತ್ರಿ 7:30 ನೀವು ವೀಕ್ಷಿಸಬಹುದು. ರಾತ್ರಿ 8:30 ಕಲಬುರಗಿಯ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ ಕುಕನೂರ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ ಸಂಜೆ 5:00 ಮಂಡ್ಯದ ಎಂಎನ್ ಗಿರೀಶ್ ಮತ್ತು ತಂಡದವರಿಂದ ನಾಗಸ್ವರ ವಾದನ, ಸಂಜೆ 5:30 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶ್ರೀ ಚಾಮರಾಜ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ಸಂಜೆ 6:30 ಮೈಸೂರಿನ ಪ್ರಜ್ಞಾ ಎಜುಕೇಷನ್ ಅಂಡ್ ಕಲ್ಚರಲ್ ಟ್ರಸ್ಟ್ನವರಿಂದ ಸುಗಮ ಸಂಗೀತ, ರಾತ್ರಿ 7:30 ಚಂದಾಪುರದ ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಸೇವಾ ಸಂಘದ ವತಿಯಿಂದ ಲಘುಶಾಸ್ತ್ರೀಯ ಸಂಗೀತ, ರಾತ್ರಿ 8:30 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೌಮ್ಯ ಬಿಕೆ ಮತ್ತು ತಂಡದವರಿಂದ ಸಮೂಹ ನೃತ್ಯ, ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ ಸಂಜೆ 5:00 ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಜನಪದ ಕಲಾ ತಂಡದವರಿಂದ ಡೊಳ್ಳು ಕುಣಿತ, ಸಂಜೆ 5:00 ಬಾಗಲಕೋಟೆಯ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯ ಈರಪ್ಪ ಗುರುಲಿಂಗಪ್ಪ ಅಥಣ ಅವರಿಂದ ಜನಪದ ತತ್ವಮೇಳ, ಸಂಜೆ 6:00 ಚಾಮರಾಜನಗರ ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, ರಾತ್ರಿ 7:30 ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯ ಶ್ರೀ ಚನ್ನ ಸಂಗಮೇಶ್ವರ ಕಲಾ ಮತ್ತು ಸಾಂಸ್ಕೃತಿಕ ಸಂಘದವರಿಂದ ಭಜನೆ ಹಾಗೂ ಜನಪದ ಗೀತೆಗಳು, ರಾತ್ರಿ 8:00 ಮೈಸೂರಿನ ಸಮಾಗಮ ಸಾಂಸ್ಕೃತಿಕ ತಂಡದ ರಾಹುಲ್ ಕುಂಬರಹಳ್ಳಿಯವರಿಂದ ಭಾವಗೀತೆಗಳು. ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಇಲ್ಲಿನ ವೇದಿಕೆಯಲ್ಲಿ ಸಂಜೆ 5:00 ಬೆಳಗಾವಿಯ ಶ್ರೀ ಬಸವೇಶ್ವರ ಭಜನಾ ಮಂಡಳಿಯ ಬಸವರಾಜಗ ಬಬಲಿ ಮತ್ತು ತಂಡದವರಿಂದ ಹರಿದಾಸರ ಭಜನೆ ಮತ್ತು ವಚನ ಪದಗಳು, ಸಂಜೆ 5:00 ರಾಯಚೂರಿನ ಶ್ರೀ ಶರಣಬಸವ ಹಳ್ಳಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸಂಜೆ 6:00 ಧಾರವಾಡದ ಜೈ ಭವಾನಿ ಆರ್ಎನ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:00 ಮೈಸೂರಿನ ಸಿಂಚನ ಸಿಒ ಮತ್ತು ತಂಡದವರಿಂದ ರಂಗಗೀತೆಗಳು, ರಾತ್ರಿ 8:00 ಮೈಸೂರಿನ ಶ್ರೀ ಮಹಾದೇಶ್ವರ ಕಲಾಸಂಘದ ಬಿಕೆ ದಿನೇಶ್ ಮತ್ತು ತಂಡದವರಿಂದ ಸಾಮಾಜಿಕ ನಾಟಕ ಕಿತಾಪತಿ ಗಂಡ. ಪುರಭವನ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 9:15 ಮೈಸೂರಿನ ಗೀತಾ ಮೊಂಟಾಡ್ಕ ಮತ್ತು ತಂಡದವರಿಂದ ರಂಗಗೀತೆಗಳು, ಬೆಳಿಗ್ಗೆ 10:00 ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ಕಲಾವಿದರಿಂದ ಪೌರಾಣಿಕ ನಾಟಕ ಶ್ರೀಕೃಷ್ಣ ಪಾರಿಜಾತ, ಮಧ್ಯಾಹ್ನ 3:00 ಬೆಂಗಳೂರಿನ ಶ್ರೀ ಬಾಳೇಶ್ವರ ಕೃಪಾ ನಾಟ್ಯ ಸಂಘದ ವತಿಯಿಂದ ಸಾಮಾಜಿಕ ಚನ್ನಪ್ಪ ಚನ್ನೇಗೌಡ, ಸಂಜೆ 6:00 ಬಿ ಬಸವರಾಜಪ್ಪ ಮತ್ತು ತಂಡದವರಿಂದ ನಾಟಕ ಭೃಗುವಿನ ಗರ್ವಭಂಗ. ಕಿರು ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ದಕ್ಷಿಣ ಕನ್ನಡದ ರಾಣಿ ಪುಷ್ಪಲತಾ ದೇವಿ ಮತ್ತು ತಂಡದವರಿಂದ ಮಂಗಳೂರು ಮಾತೆಯರ ಕನ್ನಡ ಧಾರತಿ ಗೀತಗಾಯನ, ಸಂಜೆ 6:00 ಮೈಸೂರಿನ ಪರಿವರ್ತನ ರಂಗ ಸಮಾಜದ ಎಸ್ಆರ್ ರಮೇಶ್ ಮತ್ತು ತಂಡದವರಿಂದ ನಾಟಕ ಒಥೆಲೋ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ದಾವಣಗೆರೆಯ ಶ್ರೀ ಬಸವೇಶ್ವರ ವೀರಗಾಸೆ ಜಾನಪದ ಕಲಾ ತಂಡದ ಉಮೇಶ ಎಆರ್ ಮತ್ತು ತಂಡದವರಿಂದ ವೀರಗಾಸೆ, ಸಂಜೆ 5:00 ಬೆಂಗಳೂರಿನ ಸುಷ್ಮಾ ವಿ ಮತ್ತು ತಂಡದವರಿಂದ ಸಮೂಹ ಶಾಸ್ತ್ರೀಯ ನೃತ್ಯ, ಪುತ್ತೂರಿನ ವೈಷ್ಣವಿ ನಾಟ್ಯಾಲಯದ ವತಿಯಿಂದ ವೇದಿಕೆಯಲ್ಲಿ ಸಂಜೆ 5:00 ದಕ್ಷಿಣ ಕನ್ನಡದ ರಾಣಿ ಪುಷ್ಪಲತಾ ದೇವಿ ಮತ್ತು ತಂಡದವರಿಂದ ಮಂಗಳೂರು ಮಾತೆಯರ ಕನ್ನಡ ಧಾರತಿ ಗೀತಗಾಯನ, ಸಂಜೆ 6:00 ಮೈಸೂರಿನ ಪರಿವರ್ತನ ರಂಗ ಸಮಾಜದ ಎಸ್ಆರ್ ರಮೇಶ್ ಮತ್ತು ತಂಡದವರಿಂದ ನಾಟಕ ಒಥೆಲೋ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ದಾವಣಗೆರೆಯ ಶ್ರೀ ಬಸವೇಶ್ವರ ವೀರಗಾಸೆ ಜಾನಪದ ಕಲಾ ತಂಡದ ಉಮೇಶ ಎಆರ್ ಮತ್ತು ತಂಡದವರಿಂದ ವೀರಗಾಸೆ, ಸಂಜೆ 5:00 ಬೆಂಗಳೂರಿನ ಸುಷ್ಮಾ ವಿ ಮತ್ತು ತಂಡದವರಿಂದ ಸಮೂಹ ಶಾಸ್ತ್ರೀಯ ನೃತ್ಯ, ಪುತ್ತೂರಿನ ವೈಷ್ಣವಿ ನಾಟ್ಯಾಲಯದ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಸಂಜೆ 6:00, ರಾತ್ರಿ 7:00 ಮೈಸೂರಿನ ಮೈಮ್ ಟೀಮ್ನ ಗೌತಮ್ ಬಿಪಿ ಮತ್ತು ತಂಡದವರಿಂದ ನಾಟಕ ಗೂಡಿನೊಳಗಿನ ಹಾಡು. ನಟನ ರಂಗಮಂದಿರದಲ್ಲಿ ಸಂಜೆ 6:00 ನಾಟಕ ರಶೋಮನ್ ಪ್ರಸ್ತುತಪಡಿಸಲಿದ್ದಾರೆ ಬೆಂಗಳೂರಿನ ಸಂಚಾರಿ ರಂಗ ತಂಡದ ಮಂಗಳ ಮತ್ತು ತಂಡದವರು.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ, ನಿರ್ಮಾಣ ಬಿ ದಿಗ್ವಿಜಯ್, ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
3: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
2: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
3: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮಡಿಕೇರಿ.
5: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ

0: ಕಾಳಿ ಸಿದ್ದನಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್! ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ? ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ 1 ಗ್ರಾಮ್ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
15: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
17: ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ.
18: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಲದ್ದಾಖ್ ರಾಜ್ಯೆ ಪ್ರಾಯಃ 50,300,000 ರೂಪ್ಯಕಾಣಾಂ 5 ಪ್ರಮುಖ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ರಾಷ್ಟ್ರಾಯ ಸಮರ್ಪಣಂ ವಿಧಾಷ್ಯತಿ. ಏತಾಸಾಂ ಪರಿಯೋಜನಾನಾಂ ಉದ್ದೇಶ್ಯಂ ಸಂಪರ್ಕ ವ್ಯವಸ್ಥಾಯಾಃ ಸುದೃಢೀ

0: ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
3: Different style, different look.

0: ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಇಎಂಐ ಫೆಸಿಲಿಟಿ ಕೂಡ ಇದೆ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕರ ಕಣ್ಣೂರ್ ಸುನಿತಾ ಫರ್ನಿಚರ್ ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್
1: ನಿಧನ ಸುದ್ದಿ ಹೊದ್ದೂರು ಗ್ರಾಮತ್ರ ಮಟ್ಟಂಡ ಪೌತಿ ಅಣ್ಣ ಎಂಗಡ ಪೊಣ್ಣು ಸೀತಮ್ಮ ಬಿಬಿ ಎಂಗ ನಿನ್ನಾಂದು ಮರಣಪಟ್ಟಿತ್ತು ಬಯತ್ತು 86 ಆಕಿರಿ ಕಾರ್ಯ ಇಂದು ಮಜ್ಜನ ದಂಡಗಂಟಿಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪ ಕಡಂಗಮರೂರು ಕಾರಳಾನ ಚೋಳಂಡ ಚಾಮಿ ಉತ್ತಪ್ಪ ಎಂಗಡ ಪೊಣ್ಣು ಮುತ್ತಕ್ಕಿ ಮುತ್ತಮ್ಮ ಎಂಗ ನಿನ್ನಾಂದು ಮರಣಪಟ್ಟಿತ್ತು ಬಯತ್ತು 83 ತಾಮನೆ ಅಚ್ಚಪಂಡ ಆಕಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೆಯಲ್ಲಿ ನಡಪ ಮಡಿಕೇರಿ ದೇಚುರ್ಲು ವಾಸ ಇಂಜ ಚೌರೀರ ಕನು ದೇವರಾಜ ಎಂಗ ನಿನ್ನಾಂದು ಮರಣಪಟ್ಟಿತ್ತು ಬಯತ್ತು 70 ತಾಮನೆ ನಡಿಕೇರಿಯಿಂದ ಆಕಿರಿ ಕಾರ್ಯ ಇಂದು ಮಜ್ಜನ ಮಡಿಕೇರಿಯಲ್ಲ ಎಂಗಡ ಸ್ವಂತ ಮನೆಯಲ್ಲಿ ನಡಪ ಎಮ್ಮತ್ತಾಳ ಗ್ರಾಮತ್ರ ಚೀಕಂಡ ಬೆಳ್ಳಿಯಪ್ಪ ಚಂಗು ಎಂಗ ಇಂದು ಪೊಂಜತೆಗೆ ಮರಣಪಟ್ಟಿತ್ತು 70 ಬಯತ್ರ ಚೀಕಂಡ ಬೆಳ್ಳಿಯಪ್ಪ ಚಂಗು ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ನಡಪ ಆಕಾಶವಾಣಿ ಮಡಿಕೇರಿ ಸಮಯ 7:02 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ
2: ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ಇದು ಸಂಚಿ ಹೊನ್ನಮ್ಮನ ನುಡಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳದು ಹೆಣ್ಣನ್ನು ಗೌರವಿಸೋಣ ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ
3: ಅತಿಯಾದ ಊಟ ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ ಭೋಜನ ಭಾಷಣ ಹಿತಮಿತವಾಗಿರಲಿ ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ ಅಜೀರ್ಣೇ ಭೋಜನಂ ವಿಷಂ
4: ಮಾತು ಚಪಲವಾಗದಿರಲಿ ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ ವಚನ ಬೆಲ್ಲದಂತಿರಲಿ ಹೃದಯದಲ್ಲಿ ನಂಜು ಇಲ್ಲದಿರಲಿ ತುಂಬದಿರಲಿ
3: ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಮಾತು ಬೆಳಕಾಗಬೇಕು ಬೆಂಕಿಯಾಗಬಾರದು
4: ಹೌದು ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ
3: ಮಾತಿನಿಂದಲೇ ಸಂಪತ್ತು ಮಿತ್ರರು ಬಂಧುಗಳು ಶತ್ರುಗಳು ಹಾಗೂ ಬಂಧನ ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ ಮಾತಿನಿಂದಲೇ ಅನುಕೂಲ ಮಾತಿನಿಂದಲೇ ಪ್ರತಿಕೂಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಝೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಈಗ ವಾರ್ತೆಗಳ ವಿವರ. ಸಕ್ಕರೆಗೆ ಕನಿಷ್ಠ ಮಾರಾಟ ಬೆಲೆ ಏರಿಸುವುದು, ಪ್ರತಿ ಟನ್ಗೆ 5,500 ರೂಪಾಯಿಗಳಿಂದ 6,000 ರೂಪಾಯಿ ದರ ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನಡೆಸುತ್ತಿದ್ದ ಹೆದ್ದಾರಿ ಅಹೋರಾತ್ರಿ ಬಂದ್ ಪ್ರತಿಭಟನೆ ಹಿಂಪಡೆದು ನಿನ್ನೆ ಹುಬ್ಬಳ್ಳಿಯವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ಮಧ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ ನಡೆಸಿ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಅಧ್ಯಕ್ಷತೆಯಲ್ಲಿ ಜಂಟಿ ಸಮಿತಿ ರಚಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದೆಹಲಿಯಲ್ಲಿ ಕಬ್ಬು ಬೆಳೆಗಾರರ ನಿಯೋಗದೊಂದಿಗೆ ನಡೆದ ಉನ್ನತ ಮಟ್ಟದ ಸಭೆಯ 2 ದಿನಗಳಲ್ಲೇ ಕೇಂದ್ರ

0: ಕೇಂದ್ರ ಸರ್ಕಾರ ಸಮಿತಿ ರಚಿಸಿ ಕ್ರಮ ಕೈಗೊಂಡಿದ್ದು, ಸಮಿತಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ರೈತರ ಆತಂಕ ನಿವಾರಣೆ ಹಾಗೂ ಬೇಡಿಕೆಗಳ ಈಡೇರಿಕೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ತಂತ್ರಜ್ಞಾನ, ಸಂಶೋಧನೆ ಮತ್ತು ಉದ್ಯಮಶೀಲತೆಯ ಪ್ರಮುಖ ಕೇಂದ್ರವಾಗಿದ್ದು, ರಾಜ್ಯದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಿದ ಜೆಕ್ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಕಾರೆಲ್ ಹಾವ್ಲಿಕ್ ಅವರ ನೇತೃತ್ವದ ನಿಯೋಗವನ್ನುದ್ದೇಶಿಸಿ ಮಾತನಾಡಿದ ಅವರು, ಇನ್ವೆಸ್ಟ್ ಕರ್ನಾಟಕ, ಕರ್ನಾಟಕ ಉದ್ಯೋಗ ಮಿತ್ರ ಮತ್ತು ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಆಸಕ್ತ ಕಂಪನಿಗಳಿಗೆ ಸೂಕ್ತ ಸ್ಥಳಗಳನ್ನು ಮೌಲ್ಯಮಾಪನ ಮಾಡಲು, ಸಂಬಂಧಿತ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಲು ರಾಜ್ಯ ಸರ್ಕಾರ ಸಹಾಯ ಮಾಡುತ್ತಿದೆ ಎಂದರು. ರಾಜ್ಯದ ಇಂಧನ, ಆಟೋಮೊಬೈಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ವಿಫುಲ ಅವಕಾಶಗಳಿದ್ದು, ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ ಅವರು, ಕರ್ನಾಟಕ ಹಾಗೂ ಜೆಕ್ ಗಣರಾಜ್ಯದ ನಡುವಣ ಬಾಂಧವ್ಯ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕ, ಕೌಶಲ ಅಭಿವೃದ್ಧಿ, ಪಾಲುದಾರಿಕೆಯಂಥ ಕ್ಷೇತ್ರಗಳಿಗೂ ವಿಸ್ತರಿಸುವ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ರಾಜ್ಯದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ಇದೀಗ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಸ್ಥಳ ಪರಿಶೀಲನೆಯ ಆಧಾರದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿ ಆದೇಶ ಹೊರಡಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ ಎಂದಿದ್ದಾರೆ. ಬರದಿಂದ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಗ್ರಾಮೀಣ ಜನರ ಹಿತ ಕಾಯುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಕ್ಕಳ ಸುರಕ್ಷತೆ ಮತ್ತು ಪ್ರತಿಯೊಂದು ಮಗುವಿಗೂ ಭದ್ರವಾದ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಮಕ್ಕಳನ್ನು ಭಿಕ್ಷಾಟನೆಗೆ ಅಥವಾ ಕಾನೂನುಬಾಹಿರ ಕೆಲಸಗಳಿಗೆ ಬಳಸಿಕೊಳ್ಳುವ ಯಾವುದೇ ಜಾಲಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಮುಂದುವರಿಯಲಿದೆ ಎಂದಿದ್ದಾರೆ. ಹೊರ ರಾಜ್ಯಗಳಿಂದ ಅಪ್ರಾಪ್ತ ಮಕ್ಕಳನ್ನು ಕರೆತಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆಗೆ ತಳ್ಳುತ್ತಿದ್ದ ಅಮಾನವೀಯ ಜಾಲವನ್ನು ಬೆಂಗಳೂರಿನ ಯಲಹಂಕ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚಿದ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಂಟಿ ಕಾರ್ಯಾಚರಣೆ ಅತ್ಯಂತ ಶ್ಲಾಘನೀಯ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಸಚಿವರು ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ್ ಆನೆಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲಾ ತಾಲೀಮುಗಳಲ್ಲೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿ ಹೊತ್ತು ಸಾಗುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: ಮತ್ತು 15ಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2019ರಲ್ಲಿ ಆರಂಭಗೊಂಡ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿಯ ಮೂಲಕ ಶುದ್ಧ ವಿಶ್ವಾಸಾರ್ಹ ಕುಡಿಯುವ ನೀರು ಒದಗಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯೋಜನೆ ಆರಂಭಗೊಂಡ ಸಮಯದಲ್ಲಿ 3.23 ಕೋಟಿ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಲ್ಲಿ ಸಂಪರ್ಕ ಇತ್ತು. ಜೂನ್ 2026ರ ಹೊತ್ತಿಗೆ ಇದು 16 ಕೋಟಿಗೆ ತಲುಪಿದೆ. 7 ವರ್ಷಗಳಲ್ಲಿ 12.6 ಕೋಟಿಯಷ್ಟು ಹೆಚ್ಚಳ ಕಂಡಿದ್ದು, ಈಗ ಈ ಯೋಜನೆಯನ್ನು 2028ರವರೆಗೆ ವಿಸ್ತರಿಸಲಾಗಿದೆ. ಗುಣಮಟ್ಟದ ಸೇವೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಈ ಯೋಜನೆಯಡಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಆದರೆ ಜಲಜೀವನ್ ಮಿಷನ್ ಕೇವಲ ಕೊಳವೆಗಳನ್ನು ಅಳವಡಿಸುವುದಕ್ಕೆ ಸೀಮಿತವಾಗಿಲ್ಲ. ಇದರ ವಿನ್ಯಾಸವು ನೀರಿನ ಮೂಲಗಳ ಮರುಪೂರಣ, ಮಳೆ ನೀರು ಕೊಯ್ಲು, ಬಳಕೆಯಾದ ನೀರು ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ 5 ಲಕ್ಷಕ್ಕೂ ಹೆಚ್ಚು ಪಾನಿ ಸಮಿತಿಗಳನ್ನು ರಚಿಸಲಾಗಿದ್ದು, ಇದರಲ್ಲಿ ಕನಿಷ್ಠ 50%ರಷ್ಟು ಮಹಿಳಾ ಸದಸ್ಯರಿದ್ದಾರೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು 24.8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಲಾಗಿದೆ. ಇದರ ದೀರ್ಘಕಾಲೀನ ಪರಿಣಾಮವು ಅತ್ಯಂತ ಮಹತ್ವದಾಗಿದ್ದು, ಸಾರ್ವತ್ರಿಕ ನಲ್ಲಿ ನೀರಿನ ಸಂಪರ್ಕವು ಪ್ರತಿದಿನ 5.5 ಕೋಟಿ ಗಂಟೆಗಳ ಸಮಯವನ್ನು ಉಳಿಸಬಲ್ಲದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರನ್ನು ದೈನಂದಿನ ಹೊರೆಯಿಂದ ಬದಲಾಯಿಸಿ ಆರೋಗ್ಯ, ಘನತೆ, ಸಮಯ ಮತ್ತು ಅವಕಾಶಗಳ ಭದ್ರ ಬುನಾದಿಯನ್ನಾಗಿ ಪರಿವರ್ತಿಸುತ್ತಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ. ಸಂಶೋಧನೆ, ಸಂಶೋಧನಾ ಪ್ರಕಟಣೆಗಳು, ಅವುಗಳ ಮಹತ್ವ ಮತ್ತು ಮೌಲ್ಯಗಳು ಸೇರಿದಂತೆ ಇನ್ನಿತರ ಮಾನದಂಡಗಳನ್ನು ಆಧರಿಸಿ ಈ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಅವರು ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ರಂಗಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಜೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ, ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಸಮಯ ಸರಿಯಾಗಿ 7:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೇಳಿ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳು. ಮೊದಲಿಗೆ ನೀನೇ ಗತಿಯನಗೆ ಶ್ರೀರಾಘವೇಂದ್ರ.

0: ಆಕಾಶವಾಣಿ ಮಡಿಕೇರಿ, ಸಮಯ 7:16:25.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ 6:00 AM

0: ಮೂವತ್ತು ನಿಮಿಷಕ್ಕೆ
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
2: ಮೂಲಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
3: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
2: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
3: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
2: ವಾವ್, ಸೂಪರ್!
3: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಬಿರ್ವಾಸ್ ಗೋಣಿಗೊಪ್ಪ ಮುಕ್ಲೆನ ಆಶ್ರಯೋಡು ಪೂಜಾರಿ ಪ್ರೀಮಿಯರ್ ಲೀಗ್ 2026 Season 3 ಪಂದ್ಯಾಟೋ ಉಂದುವೆ October 14-17 ಬುಕ್ಕ 17 ಗೋಣಿಕೊಪ್ಪ ಹಾತೂರು ಶಾಲಾ ಮೈದಾನಟ್ಟು ನಡೆಪಿರುಂಡು. ಪುರುಷರಿನ ಕ್ರಿಕೆಟ್ ಪಂದ್ಯಾಟೋಗ್ ಪ್ರಥಮ ಬಹುಮಾನ 8,000 ಬುಕ್ಕ ಟ್ರೋಫಿ, ದ್ವಿತೀಯ ಬಹುಮಾನ 40,000 ಬುಕ್ಕ ಟ್ರೋಫಿ. ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್, ಅತಂತೆ ಮಾತೆರೆಗಳ ಬೇತೆ ಬೇತೆ ಗೊಬ್ಬು ಉಂಡು. ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಗಳ ನಡೆಪಿರುಂಡು. ಮಾತ ಸ್ಪರ್ಧೆಗಳ ನಗದು ಬುಕ್ಕ ಆಕರ್ಷಕ ಟ್ರೋಫಿ ಉಂಡು. ಮೂಜಿ ದಿನೋಲ ವಣಸ್ತ ವ್ಯವಸ್ಥೆ ಉಂಡು. ಸಮಾಜ ಬಾಂಧವರಿಗೆ ಕ್ರೀಡಾಭಿಮಾನಿಗಳಿಗೆ ಮಾತೃಗಳ ಸ್ವಾಗತ ಕೇಳೊಂದರು ಅಧ್ಯಕ್ಷರ ಬುಕ್ಕ ಸರ್ವ ಸದಸ್ಯರು. ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇಂದು ಗುರುವಾರ ಗೋಣಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿರುವ ನೀಲೇಶ್ವರ್ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ನಿಮ್ಮ ಮನೆಗೆ ಹಾಗೂ ತೋಟದ ಕೃಷಿಗಾಗಿ ಅವಶ್ಯಕವಾಗಿ ಬೇಕಾದ ನೀರಿಗಾಗಿ ಬೋರ್ವೆಲ್ ತೆಗೆಸಲು ಸಂಪರ್ಕಿಸಿ ಬಾಬಾ ಬೋರ್ವೆಲ್ಸ್, ಕುಯಿಮಂಡ ಕಿರಣ್, ವಿರಾಜಪೇಟೆ. ಕಾಲ್ 9448433393.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
11: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಭಾವಗೀತೆ. ಪೂತಿನಾವರ ಕವಿತೆಯನ್ನು ಹಾಡಿದ್ದಾರೆ ಪಲ್ಲವಿ.

103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಕೊಡವಸಿರಿ ಸೃಷ್ಟಿಲಯಕಾರಿಣಿ ಕಾವೇರಮ್ಮೆ, ಲೇಖಕಿ ಮುನ್ನಂಡ ಶೋಭಾ ಸುಬ್ಬಯ್ಯ ಅವರಿಂದ ಸೋದಾಹರಣ ಭಾಷಣ. ಈ ಕಾರ್ಯಕ್ರಮದ ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. ಕೇಳಿ ಕೊಡವಸಿರಿ ಈ ರಾತ್ರಿ 8 ಗಂಟೆಗೆ.

0: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಕೊಡವ ಹಾಕಿ ಅಕಾಡೆಮಿ ವಿರಾಜಪೇಟೆ, ಇದನ್ನ ದಂಡೈತಿ 24-25 ಪಿಂಜ, ದಂಡೈತಿ 25 26ನೇ ಕಾಲತ್ರ ಮಹಾಸಭೆನ ಇದೇ 16 ಬೊಳ್ಳ್ಯಾಚ ಪೊಲಕ 10 ಗಂಟೆಗ್ ಸಂಘದ ಅಧ್ಯಕ್ಷಗಳಾದ ಪಾಂಡಂಡ ಕೆ ಬೋಪಣ್ಣ ಇಂಡ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಕೊಡವ ಸಮಾಜದ್ದು ನಡತ್ವ. ಸಂಘದ ಸದಸ್ಯಂಗೆಲ್ಲ ಬಂತು ಮಹಾಸಭೆನ ಚಾಯುಡ ನಡೆಸಿದರೊಂದು ಕೊಡವ ಹಾಕಿ ಅಕಾಡೆಮಿನ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
7: ಟೆನ್ಷನ್ ಯಾಕೆ, ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. ಅಕ್ಟೋಬರ್ 11 ರಿಂದ ನವೆಂಬರ್ 11 ರವರೆಗೆ ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಯುಎಸ್ ಮೇಕಿಂಗ್ ಚಾರ್ಜ್
8: ಅಂದ್ರೆ ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
9: ರಿಯಲಿ? ಹಾಗಾದ್ರೆ ನನ್ನ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
10: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಕೊಡಗು

0: ಗಿಫ್ಟ್ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇಂದು ಗುರುವಾರ ಗುಣಗೊಪ್ಪಲು ಮುಖ್ಯ ರಸ್ತೆಯಲ್ಲಿರುವ ನೀಲೇಶ್ವರ್ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
2: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ.

0: ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಾಪೋಕು ಶ್ರೀ ಪೊನ್ನುಮಂತಪ್ಪ ದೇವಾಲಯದಲ್ಲಿ ಮಾಸಿಕ ಬೆಳ್ಳಾಟಂ ಇಂದು ನಡೆಯಲಿದ್ದು, ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಕಕ್ಕಬೆಯ ಬೊಳ್ಳನಮಂಡ ಮುತ್ತಣ್ಣ ಕಮಲಾಕ್ಷಿ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
4: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
5: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. For appointments, call 0821-255-000. Save the number. Save

ಕೇಳುಗರೆ, ಈ ಬೆಳಿಗ್ಗೆ 8:30 ಮಾತ್ಮಾತಲ್ಲಿ ವಾರದ ಚರ್ಚೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಹೆಚ್ ಜೆ ವಿಶಾಲಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು.

ಆಕಾಶವಾಣಿ ಮಡಿಕೇರಿ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ.

ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಸತತ 2ನೇ ಬಾರಿಗೆ ಅಗ್ರ 5 ರಾಷ್ಟಗಳ ಪೈಕಿ ಸ್ಥಾನ ಪಡೆಯುವ ಮೂಲಕ ಭಾರತ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬೆಳೆಯುತ್ತಿರುವ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಹಲವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಇದರಲ್ಲಿ ರಿಕರ್ವ್ ಆರ್ಚರಿಯಲ್ಲಿನ ಐತಿಹಾಸಿಕ ಪ್ರದರ್ಶನಗಳು

0: ಒಂದೇ ಆವೃತ್ತಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ಚಿನ್ನದ ಪದಕ ಗೆದ್ದಿರುವುದು ಹಾಗೂ ಸಾಫ್ಟ್ ಟೆನ್ನಿಸ್ ಮತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಚೊಚ್ಚಲ ಪದಕಗಳನ್ನು ಪಡೆದಿರುವುದು ಸೇರಿವೆ. ಮಹಿಳೆಯರ ಟ್ರ್ಯಾಪ್ ಸ್ಪರ್ಧೆಯಲ್ಲಿ ಭಾರತದ ಮೊದಲ ಚಿನ್ನದ ಪದಕ, 28 ವರ್ಷಗಳ ನಂತರ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಮತ್ತು ಗ್ರೇಕೋ ರೋಮನ್ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಮುಂತಾದವು ಇತರ ಪ್ರಮುಖ ಸಾಧನೆಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಕ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿ ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಲೇಹ್ನ ಕುಶೋಕ್ ಬಕುಲಾ ರಿಪುಂಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾ ಹನು ಕಾಲ್ಸಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಲಿದ್ದಾರೆ. ಲೇಹ್ನ ಸಿಂಧೂ ಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಅವರು ಪ್ರಾಜೆಕ್ಟ್ ಹಿಮ್ ಸರೋವರ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000ಕ್ಕೂ ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪಾವತಿಗಾಗಿ ಸರ್ಕಾರ 2,009 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದೆ. ಅರ್ಹ ನೌಕರರೊಬ್ಬರಿಗೆ ಗರಿಷ್ಠ 17,951 ರೂಪಾಯಿಯಷ್ಟು ಬೋನಸ್ ಮೊತ್ತ ಸಿಗಲಿದೆ ಎಂದರು. ಇದರಲ್ಲಿ ಟ್ರ್ಯಾಕ್ ನಿರ್ವಹಣೆ ಮಾಡುವವರು, ಲೋಕೋ ಪೈಲಟ್ಗಳು, ರೈಲು ವ್ಯವಸ್ಥಾಪಕರು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ಪಾಯಿಂಟ್ಸ್ಮೆನ್ ಮತ್ತು ಕಚೇರಿ ಸಿಬ್ಬಂದಿ ಸೇರಿದಂತೆ ಗ್ರೂಪ್ ಸಿ ವರ್ಗದ ರೈಲ್ವೆ ನೌಕರರು ಸೇರಿದ್ದಾರೆ. ಅಲ್ಲದೆ 2026-27 2030-31 ಅವಧಿಗೆ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಎನ್ಎಸ್ಎಪಿಯನ್ನು ಮುಂದುವರೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕಾಗಿ ಒಟ್ಟು 53,428 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆ ಎಂದು ಮರುನಾಮಕರಣಗೊಳ್ಳಲಿದೆ. ಈ ಸಾಮಾಜಿಕ ಭದ್ರತಾ ವಿಸ್ತರಣೆಯ ಮೂಲಕ ದೇಶದ ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಒಟ್ಟು 3.2 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ಐಡಿಬಿಐ ಬ್ಯಾಂಕ್ನ ಕಾರ್ಯತಂತ್ರದ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಇದರ ಅನ್ವಯ ಐಡಿಬಿಐ ಬ್ಯಾಂಕ್ನಲ್ಲಿರುವ ಶೇಕಡ 60.72% ಷೇರುಗಳನ್ನು ಕಾರ್ಯತಂತ್ರದ ಖರೀದಿದಾರರಿಗೆ ಮಾರಾಟ ಮಾಡಲು ನಿರ್ಧರಿಸಲಾಗಿದೆ. ಕೆನಡಾ ಮೂಲದ ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಈ ಖರೀದಿದಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಫೇರ್ಫ್ಯಾಕ್ಸ್ ಸಂಸ್ಥೆಯು ಒಟ್ಟು 52,878 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತಕ್ಕೆ ಬ್ಯಾಂಕ್ನ ಶೇಕಡ 60.72% ಷೇರುಗಳನ್ನು ಖರೀದಿಸಲಿದ್ದು ಇದರೊಂದಿಗೆ ಬ್ಯಾಂಕ್ನ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು, ಕೃಷಿ ಆಯುಕ್ತರು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸದಸ್ಯರಾಗಿರುತ್ತಾರೆ.

0: ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರೊಂದಿಗೆ ನಡೆಸಿದ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ರೈತರ ಪ್ರತಿನಿಧಿಗಳು, ಸಕ್ಕರೆ ಕಾರ್ಖಾನೆಗಳ ಸಂಘಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ತಜ್ಞರು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಸಮಿತಿಯು ಸಮಾಲೋಚನೆ ನಡೆಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ ಪಿಎಂಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಜೂನ್ 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಎಬಿಪಿಎಂಜಿಎವೈ ಯೋಜನೆಯು ಆರೋಗ್ಯ ಸೇವೆಯನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಬಿಡಬಹುದಾದ ವಿಷಯ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ಬದಲಾಗಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಆರೋಗ್ಯಕರ ಜೀವನದ ಸುಲಭವಾಗಿ ಲಭ್ಯವಿರುವ ಅಡಿಪಾಯವನ್ನಾಗಿ ನೋಡುವಂತೆ ಮಾಡುತ್ತಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಕೇವಲ 223 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಸೋಲೊಪ್ಪಿತು. 5 ಪಂದ್ಯಗಳ ಈ ಸರಣಿಯು ಈಗ 2-2 ಸಮಬಲದಲ್ಲಿದೆ. ಸರಣಿಯ ಅಂತಿಮ ಪಂದ್ಯ ಈ ತಿಂಗಳ 17 ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45.
2: ಎಲ್ಐಸಿರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ನಿಧನ ಸುದ್ದಿ. ಕಡಂಗಮರೂರು ಗ್ರಾಮಕಾಲಾನ ಚೋಳಂಡ ಚಾಮಿ ಉತ್ತಪ್ಪ ಎಂಗಡ ಪೊಣ್ಣು ಮುತ್ತಮ್ಮ ಮುತ್ತಕ್ಕಿ ಎಂಗ ನಿನ್ನಾಂದು ಮರಣಪಟ್ಟಿತ್ತು. 83 ಬಯತ್ರ ಮುತ್ತಮ್ಮ ಮುತ್ತಕ್ಕಿ ಎಂಗಡ ತಾಮನೆ ಅಚ್ಚಪಂಡ ಆಕಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ದೀಚುಡ್ಲು ವಾಸಂಜ ಚೌರಿರ ಕನು ದೇವರಾಜ ಎಂಗ ನಿನ್ನಾಂದು ಮರಣಪಟ್ಟಿತ್ತು. 70 ಬಯತ್ರ ಚೌರಿರ ಕನು ದೇವರಾಜ ಎಂಗಡ ತಾಮನೆ ನಡಿಕೇರಿ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜನ ಮಡಿಕೇರಿಲುಳ್ಳ ಎಂಗಡ ಸ್ವಂತ ಮನೆಯಲ್ಲಿ ನಡಪಾ.

0: ஹெம்மத்தாள கிராமத்துல சீக்கண்டா வெள்ளியப்பா சங்குவாய்ங்கா இந்து பொலஞ்சத்துக்கு மரணப்பட்டித்து எழுபது பயத்துல சீக்கண்டா வெள்ளியப்பா சங்குவாய்ங்கடா ஆக்கிரி காரியா இந்து மஜ்ஜனா 3 கண்டைக்கு நிற்பா. ஒத்தூர் கிராமத்துல அம்மா டண்டா பௌத்தி அன்னையா ஐங்கட பொண்ணு சீத்தம்மா பேபி ஐங்கா நினாந்து மரணப்பட்டித்து 86 பயத்துல அம்மா டண்டா சீத்தம்மா பேபி ஐங்கடா ஆக்கிரி காரியா இந்து மஜ்ஜனா 2 கண்டர மீது ஐங்கட சொந்த மனையில் நிற்பா.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ದಿ ನಂಬರ್ ಯು ಹ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
9: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
7: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
11: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
12: ಮಾಂಡೋವಿ ಮೋಟರ್ಸ್ ಮೈಸೂರು ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರಿಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫೈನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲ್ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
15: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ ಮುಖ್ಯಪಟ್ಟ ಸುದ್ದಿ. ಕಾಫಿ ಕೃಷಿಗೂ ಏರ ಒತ್ತು ಕೊಡ್ಕೊಂಡು ಶಾಸಕ ಡಾಕ್ಟರ್ ಮಂತರ್ಗೌಡ. ಮೊಬೈಲ್ ಪಡಿತರ EKYC ಮಾಡುವ ಅವಕಾಶ. ಸುದ್ದಿರ ವಿವರ. ಕಾಫಿ ಬಳಕಾರ ಜಿಲ್ಲೆರ ಆರ್ಥಿಕತೆರ ಮುಖ್ಯಪಟ್ಟ ಭಾಗ ಅಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಅವು ಅಭಿಪ್ರಾಯಪಟ್ಟತು. ಮಡಿಕೇರಿರ ಗಾಂಧಿ ಪರಂಬುಲು ದೊಡ್ಡಮನೆ ಸಾಕಮ್ಮ ವೇದಿಕೆಯಲ್ಲಿ ನಿನ್ನಾಂದು ನಡೆದ ಕಾಫಿ ದಸರಾ ಸಭಾ ಕಾರ್ಯಕ್ರಮತರ ಕೊರವುಕಾರಿಕೆ ವಹಿಸಿತು. ಇವು ತಕ್ಕ ಪರಂದತ್ತು. ಕಾಫಿ ಬಳಕಾರಳ ಒರೇ ಜಾಗತ್ತು ಕೂಟುವಕ್ಕೆ ಕಾಫಿ ದಸರಾ ಏರ್ಪಾಡು ಮಾಡನ ಈ ಕಾರ್ಯಕ್ರಮ ಒಂದು ಬಲ್ಯತರತರ ಪ್ರಯತ್ನ ಆಯಿತುಂಡು ನಣ್ಣುಚಿ. ಕಾಫಿಲ್ ಕೇಕ್ ಚಾಕೊಲೇಟ್ ಕೂಡು ನನಕ್ಕೆ ತರಾವರಿ ಊಣು ತಿನಿ ಮಾಡೋವಲು ಇನ್ನೆಚ್ಚಕ್ಕೂ ಕಾಫಿ ಕೃಷಿನ ಕೊಡಿಕೆ ಎಡ್ತಂಡು ಪೋಂಡು ಒಂದು ಇವು ಸಲಹೆ ಮಾಡುಚಿ. ಪೆರಿಯ ಹಿಂಗ ನಂಗಡ ಆಸ್ತಿನ ಉಳ್ತಿಯಂಡು ಬಂದಿತ್ತು. ನಂಗ ಇದನ್ನ ಕಾತಿ ಬಿಚ್ಚಂಡು ಪೋಂಡು

0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ, ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
2: ತಾಯಿ ಕಾವೇರಿಯ ಭಕ್ತಾದಿಗಳೇ, ಗಮನಿಸಿ. ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ ಅಕ್ಟೋಬರ್ 16ರಿಂದ ನವೆಂಬರ್ 16ರವರೆಗೆ ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ, ತೆಂಗಿನಕಾಯಿ, ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ, ನೀಲ್ ಗಗನ್ 3, ಗೋಪಾಲಪುರ ಲೇಔಟ್, ಆರ್ಟಿ ನಗರ ಪೋಸ್ಟ್, ಸುಲ್ತಾನ್ ಪಾಳ್ಯ. ಮಂಡೇಟಿರ ಸುನಿಲ್ ಪೊನ್ನಣ್ಣ, B512 ಬ್ರಿಗೇಡ್ ಒಮೆಗಾ, 80 ಫೀಟ್ ರಸ್ತೆ, ಬನಶಂಕರಿ, 6ನೇ ಸ್ಟೇಜ್, ಸುಬ್ರಹ್ಮಣ್ಯಪುರ, ಬೆಂಗಳೂರು. ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ, ಕಾಳಿ ಏಜೆನ್ಸೀಸ್, ವಿರಾಜಪೇಟೆ, ವಾನಂದ ಟಿ ಮದನ್, ಆರ್ಜಿ ಗ್ರಾಮ. ಮಡಿಕೇರಿಯಲ್ಲಿ ಎ ತಮ್ಮಪ್ಪವಯ್ಯ, ಕೊಡಗು ಡಿಜಿಟಲ್ ನೆಟ್ವರ್ಕ್, ಕಾವೇರಿ ಬಿಲ್ಡಿಂಗ್, ಕಾಲೇಜು ರಸ್ತೆ, ಕೊಡಗು ಸೇವಾ ಕೇಂದ್ರ, ಕೊಡಗು ಸಮಾಜ ವಾಣಿಜ್ಯ ಸಂಕೀರ್ಣ, ಮಡಿಕೇರಿ. ಕುಕ್ಕೆರ ಲಕ್ಷ್ಮಣ, ಕೊಡಗು ಗೌಡ ಯುವ ವೇದಿಕೆ. ಅಮ್ಮತ್ತಿಯಲ್ಲಿ ಮಂಡೆಪಂಡ ಸುವರ್ಣ ಮುತ್ತಣ್ಣ ಹಾಗೂ ಕುಟ್ಟಂಡ ಬೋಜಿ ಹೋಟೆಲ್ ಬ್ರದರ್ಸ್. ಬೆಟ್ಟಗೇರಿ ಮಂದಪಂಡ ಸತೀಶ್ ಅಪ್ಪಚ್ಚು, ಬಿರುನಾಣಿ ಕರ್ತಮಳ ಧನುಪೆಮ್ಮಯ್ಯ, ಗೋಣಿಗೊಪ್ಪಲಿನಲ್ಲಿ ಕೊಲ್ಲಿರ ಉಮೇಶ್, ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಹಾಗೂ ಬಲ್ಲನವಾಡ ಪಿ ಅಪ್ಪಯ್ಯ, ಕೊಡಗು ಕ್ಲಾತ್ ಎಂಪೋರಿಯಂ, ಹಾತೂರು ಅಮ್ಮನಗುಟ್ಟಂಡ ಚಿಮ್ಮಣ, ಎಜಿ ಪೆಮ್ಮಯ್ಯ, ಹುದಿಕೇರಿ ಅಜ್ಜಿಕುಟ್ಟಿರ ಎನ್ ಮಾದಯ್ಯ, ಸುಬ್ರಹ್ಮಣಿ ಹೈಸೂರು, ಬಯವಂಡ ಮಹಾಬಲ, ಮೈಸೂರು ಪಾಂಡಿರ ಎಂ ಮುತ್ತಣ್ಣ, ಕಕ್ಕಬ್ಬೆ ಬಾಚಮಂಡ ಲವ ಚಿನ್ನಪ್ಪ, ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ ಹಾಗೂ ಪುದಿಯೊಕ್ಕಡ ರಾಜ ಮೇದಪ್ಪ, ನಾಪೋಕ್ಲು ಬಿಎಸ್ ತಮ್ಮಯ್ಯ, ಭಗವತಿ ಸ್ಪೈಸಸ್, ಕಟೋಳಿರ ಶಮ್ಮಿ ಅಯ್ಯಪ್ಪ, ಕೊಳಕೇರಿ ಹಾಗೂ ಬಿಎ ಮುದ್ದಯ್ಯ, ಕ್ಲಾತ್ ಮರ್ಚೆಂಟ್, ಪಾರಾಣೆ ಬೊಳ್ಳಂಡ ಗಿರೀಶ್, ಶರ್ರಿ ಕೈಕಾಡು ಗ್ರಾಮ, ಪೊನ್ನಂಪೇಟೆ ಚೆರಿಯಪ್ಪಂಡ ರಾಜಾನಂಜಪ್ಪ, ಸಿದ್ದಾಪುರ ಚುಮ್ಮಿಪ್ಪುವಯ್ಯ, ರಿವರ್ ಸೈಡ್ ಎಸ್ಟೇಟ್, ಸುಂಟಿಕೊಪ್ಪ ಎಂಎ ವಸಂತ್, ವಸಂತ್ ಸ್ಟೋರ್ಸ್, ಕಾನೂರು ಚೊಟ್ಟೆಕ್ಮಳ ರಾಜೀವ್ ಬೋಪಯ್ಯ ಹಾಗೂ ಮಲ್ಲಮಡ ಪ್ರಭು ಪುಣಚ, ನೆಲಜಿ ಮಣಮಟ್ಟಿರ ಸ್ವರೂಪ್, ನೆಲಜಿ ಜಂಕ್ಷನ್, ಚೆಟ್ಟಳ್ಳಿ ಪುತ್ತರಿರ ಪಪ್ಪು ತಿಮ್ಮಯ್ಯ, ಸಿವಿಲ್ ಕಾಂಟ್ರಾಕ್ಟರ್, ಕಾಲಭೈರವ ಕನ್ಸ್ಟ್ರಕ್ಷನ್ಸ್, ಮೈನ್ ರೋಡ್ ಚೆಟ್ಟಳ್ಳಿ, ಕುಶಾಲನಗರ, ಕರ್ನಂಡ ಅರುಣ್ ಮಣ್ಣಪ್ಪ, ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್, ಅರೆಕಾಡು ಮರಗೋಡು, ದೋಳ್ಪಾಡಿ ಯಶವಂತ್, ಬೊಟ್ಟೆಮನೆ ಎಸ್ಟೇಟ್, ಕಾಕುಟುಪುರಂಬು, ಮ್ಯಾವಡ ಚಿನ್ನಪ್ಪ, ಪ್ಲಾಂಟರ್ಸ್ ಕ್ಲಬ್ ಕಾಕುಟುಪುರಂಬು, ಅರಪಟ್ಟು ಕರಂಗ ಕರಡ ಪಾಲಂಗಾಲ, ಬಲ್ಲಟಿಕಾಲಂಡ ರಂಜು ಮಾದಪ್ಪ, ಬಲ್ಲಮಾವುಟಿ ಸಣ್ಣಪುಲಿಕೋಟು, ಮುಕ್ಕಾಟಿರ ಸುತನ್ ಸುಬ್ಬಯ್ಯ, ಕಂಬಿಬಾಣೆ ಕುಂಜಿರನ ಎಸ್ ಮಂಜುನಾಥ್ ಹಾಗೂ ಮರಗೋಡು ಶ್ರೀಮತಿ ಕಾವೇರಿ ನಯನ.
3: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
4: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.
5: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ
6: प्रधानमंत्री नरेंद्र मोदी आज लद्दाख में लगभग 3,350 करोड़ रुपए की 5 प्रमुख विकास परियोजनाओं का शुभारंभ करेंगे. मंत्रिमंडल ने 11 लाख से अधिक रेलवे कर्मचारियों के लिए 78 दिन के उत्पादकता आधारित बोनस को मंजूरी दी. सरकार ने गन्ना किसानों के मुद्दों की जांच और उचित उपाय सुझाने के लिए समिति गठित की. हरियाणा, पंजाब, दिल्ली, केरलम, तमिलनाडु और पुदुचेरी में आज तेज बारिश की संभावना. और वेस्टइंडीज ने चौथे T20 क्रिकेट मैच में भारत को 24 रन से हराया, श्रृंखला 2-2 से बराबर. अब समाचार विस्तार से. प्रधानमंत्री नरेंद्र मोदी आज वीडियो कॉन्फ्रेंसिंग के माध्यम से लद्दाख में लगभग 3,350 करोड़ रुपए की 5 प्रमुख विकास परियोजनाओं का उद्घाटन और लोकार्पण करेंगे. हमारे संवाददाता ने बताया है कि इन परियोजनाओं का उद्देश्य क्षेत्र में संपर्क सुविधाओं को मजबूत करना, ऊर्जा बुनियादी ढांचे में सुधार करना, सांस्कृतिक विरासत का संरक्षण करना और जल सुरक्षा को बढ़ावा देना है. वे इस अवसर पर एक सभा को भी संबोधित करेंगे.
7: प्रधानमंत्री लेह स्थित कुशोक बकुला रिंपोची हवाई अड्डे पर 640 करोड़ रुपए की लागत से निर्मित नई यात्रा टर्मिनल भवन का उद्घाटन करेंगे. श्री मोदी सीमा सड़क संगठन द्वारा निर्मित 298 किलोमीटर लंबे निम्मू पदुम दारचा सड़क मार्ग का लोकार्पण

0: Department IMD has issued an orange color warning for heavy to very heavy rainfall over Haryana, Chandigarh, Punjab, Delhi, Kerala, Mahe, Tamil Nadu, Puducherry and Karaikal today. Weather agency has forecast heavy rainfall in coastal Andhra Pradesh and south interior Karnataka today. According to IMD, East Rajasthan, Haryana, Chandigarh, Delhi, Punjab, Uttarakhand and West Uttar Pradesh will experience thunderstorms accompanied with hailstorm today. In men's cricket, West Indies defeated India by 24 runs in the fourth T20 International in Hyderabad last night, chasing a target of 248 runs set by the West Indies. India scored 223 for 9 in 19.3 overs. Sanju Samson was the top scorer with 56 runs. Tilak Varma scored 43 runs. Arshdeep Singh retired hurt with 5 runs. For West Indies, Kimo Paul scalped 5 wickets. Earlier put into bat, West Indies posted 247 runs for the loss of 3 wickets in the stipulated 20 overs. The 5-match series is now levelled at 2-2. The last match of the series will be played on the 17th of this month at the M. Chinnaswamy Stadium, Bengaluru. And now for a look at today's newspapers, it's over to Sarabjit Kaur.
1: Thank you, Abhishek. The Asian Age, quoting Prime Minister Modi, says, India's cultural heritage, a bridge to world. The paper adds, Prime Minister cites global reach of cinema, cuisine, yoga. Rail insurance mandatory from October 27, says Supreme Court, reports the Pioneer. Rajnath Singh calls for open, inclusive, Indo-Pacific, deeper defense ties with ASEAN, writes the Statesman. Civic body, MCD, plans to reserve 250 parks for women with female guards across Delhi, states the Hindustan Times. And finally, in some football news, in the UEFA Champions League, Arsenal-Barcelona cruise, Atletico stumps United, reports the Hindu. And with that, it's back to you, Abhishek.
0: Thank you, Sarabjit. And now, before we end the bulletin, the headlines once again. Prime Minister Narendra Modi to launch 5 major development projects worth around 3,350 crore rupees in Ladakh today. Union Cabinet approves productivity-linked bonus of 78 days for over 11 lakh railway employees. Government forms committee to examine issues raised by sugarcane farmers and recommend appropriate measures. IMD forecasts heavy rain in Haryana, Punjab, Delhi, Kerala, Tamil Nadu and Puducherry today. And in men's cricket, West Indies beat India by 24 runs in the fourth T20 match to level series 2-2. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಆಕಾಶವಾಣಿ ಮಡಿಕೇರಿ, ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಅಮ್ಮ, ನನ್ನ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
4: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
3: ಅಂದ್ರೆ
4: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
3: ರಿಯಲಿ? ಹಾಗಾದ್ರೆ ನನ್ನ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್. ಕಾರ್ಯಕ್ರಮ ಮಾತ್ ಮಾತಲ್ಲಿ, ವಾರದ ಚರ್ಚೆ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು.
6: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
7: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
6: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
7: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯೂನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
6: ವಾವ್, ಸೂಪರ್.
7: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಅಕ್ಕ, ಏನಕ್ಕ ಹಿಂಗೆ ಕೆಲ್ಸ ಇಲ್ಲ, ಕಾರ್ಯ ಎಲ್ಲ ಬೆಳಿಗ್ಗೆನೆಯ ಅಕ್ಕ ಸಿಕ್ತು ಅಂತ ಹಬ್ಬಕ್ ಬಂದೇನವ ಕಮಲಕ್ಕ?
9: ಮೊನ್ನೆ ಮಾರ್ನಮ್ಮಿ ಹಬ್ಬಕ್ ಬಂದಿದ್ ಕಣವ.
8: ಹ್ಮ್,
9: ಇವಾಗಲೇ ಏನೋ ನವರಾತ್ರಿ ಮಾರ್ನಮ್ಮಿ.
8: ಓ ಸರಿ.

0: ಮಹಾ
1: ತಿಂದ
0: ನವಮಿಯ ಹಬ್ಬ ಹೋಗಿ ಮಾರ್ಲಾಮಿ ಅಂತ ಮಾಡ್ಬಿಟ್ಟವ್ರು.
1: ಆಯ್ತು ಬಿಡಿ, ಏನು ಒಂದು ಹಬ್ಬ ತಾನೇ ಅಷ್ಟೇ.
0: ಯಾವುದೋ ಹೆಸರಲ್ಲೊಂದು ಹಬ್ಬ
1: ನೀನ್ ಹೆಂಗ
0: ಮಾಡೋದು?
1: ಆಚರಿಸ್ತೀಯ ಅಕ್ಕ? ನಾನು ಹೆಂಗೋ ಆಚರಿಸ್ತೀನಿ. ಹಿಂದೇಳಿ, ಈಗ ಈ ದಸರಾ ನಡೀತೈತೆ, ಇಷ್ಟು ಊರಲ್ಲೆಲ್ಲ ಇಡೀ ಓಣಿ ಓಣಿನೇ ಮೆರುಗು, ಎಲ್ಲಿ ನೋಡಿದ್ರು
0: ಜಗಮಗಿಸ್ತಾ
1: ಲೈಟು,
0: ಇದೆ.
1: ಹಬ್ಬದ ಕಳೆ ಬಂದ್ಬಿಟ್ಟಿದೆ �ಊರಿಗೆ.
0: ಸರಿ, ಈಗ
1: ಮನೆ
0: ಕಮಲಕ್ಕನ,
1: ಮನೆಗಳಲ್ಲಿ ಮನೆ ಮನಗಳಲ್ಲಿ.
0: ಈ ಕಮಲಕ್ಕನ
1: ಹೌದು,
0: ಕೇಳೋಣ
1: ದಸರಾ
0: ಶಾಂತಕ್ಕ.
1: ಅಂದ್ರೆ ಮನೆ ಮನೆಗಳಲ್ಲಿ ಇರ್ತದೆ. ನಾವು ಬರೀ ಮನೆ ಅಂತೀವಿ, ಅದು ಮನ ಮನಗಳಲ್ಲಿ ತುಂಬಿ ಬರೋಂಥದ್ದಲ್ವಾ? ಎಲ್ಲವೂ ಅಷ್ಟೆ, ಎಲ್ಲ ಹಬ್ಬಗಳ ಆಶಯ ಒಂದು ಒಳ್ಳೆಯದೇ ಇರುತ್ತೆ ಅಲ್ವಾ?
0: ಹೌದು.
1: ಒಳ್ಳೆ ಆಶಯ ಇಟ್ಕೊಂಡೆ ನಾವು ಹಬ್ಬನ ಮಾಡೋದು. ಆದರೆ ನೀವು ಬರೀ ಹೊರಗಡೆ ಹಬ್ಬ ಮಾಡಿಬಿಟ್ಟು ಮನಸ್ಸೊಳಗಡೆ ಹಬ್ಬ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ?
0: ಹೌದು, ಮನೇನ ಸ್ವಚ್ಛ ಮಾಡಕ್ ಮೊದ್ಲು ಮನಸ್ಸನ್ನ ಸ್ವಚ್ಛ ಮಾಡ್ಕೋಬೇಕು.
1: ಸ್ವಚ್ಛ ಮಾಡ್ಕೋಬೇಕು.
0: ಶಾಂತಕ್ಕ, ಈಗ ನೀನು ಒಂದು ಒಗಟು ಒಗಟಾಗಿ ಮಾತಾಡ್ತೀಯಲ್ಲ, ನಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ.
1: ಏ ಹಂಗಲ್ಲ ಕಣಕ, ಈಗ ಎಳ್ಳು ಬೆಲ್ಲ ಕೊಡ್ತಾರೆ ಸಂಕ್ರಾಂತಿನಲ್ಲಿ. ಏನು ಹೇಳ್ತಾರೆ ನಮ್ಮೂರ ಕಡೆ ಅಂದರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತಾರೆ. ಆಮೇಲೆ ಯುಗಾದಿ ಬರುತ್ತಲ್ಲ, ಯುಗಾದಿ ಬಂದಾಗ ಪಶ್ಚಾತ್ತಾಪದ ಒಂದು ಸಂದೇಶ ಇರುತ್ತಂತಲ್ಲಿ, ಅಂದರೆ ಹೊಸ ದಿನ ಅಂತ ಹೇಳ್ತೀವಿ. ಈಗ ವರ್ಷದ ಹಿಂದೆ, ಈಗ ಯುಗಾದಿ ಆದಮೇಲೆ ನಿನ್ನ ಜೊತೆಗೆ ಏನೋ ಜಗಳ ಮಾಡ್ಕೊಂಡಿರ್ತೀನಿವ ನಾನು, ಆಮೇಲೆ ಅವತ್ತು ಕಾಲಿಗೆ ಬಿದ್ದು, ಅಂದರೆ ಹಿರಿಯರ ಕಾಲಿಗೆ ಬೀಳೋದು ಸಂಪ್ರದಾಯ. ಹೊಸ ದಿನ ಹೊಸದಾಗಿ ಶುರು ಮಾಡೋಣ, ಈ ವರ್ಷದೊಳಗೆ ಏನಾದರೂ ನಿನ್ನ ಜೊತೆ ಜಗಳ ಆಗಿದ್ರೆ, ಏನಾದರೂ ಮನಸ್ತಾಪ ಆಗಿದ್ರೆ ಅದೆಲ್ಲ ಬಿಟ್ಟು ಹೊಸ ವರ್ಷ ಹೊಸ ದಿನದಿಂದ ಮತ್ತೆ ಹೊಸದಾಗಿ ಆರಂಭ ಮಾಡೋದು. ಜಗಳನಲ್ಲ, ಹೊಸ ಜೀವನನ. ನಾ ಹೊಸ ಜಗಳ ಅನ್ಕೊಂತಾಳೇನು ಅಂತಾನೆ ಹೇಳಿದ್ದು.
0: ಅಲ್ಲ ಶಾಂತಕ್ಕ, ಹಬ್ಬದ ಬಗ್ಗೆ ಮಾತಾಡ್ತಾ ಇದೀಯಾ, ಕೇಳ್ತಾ ಇದ್ದೀನಿ ನಾನು.
1: ಅಲ್ಲ ಅಲ್ಲ, ಎಲ್ಲ ಹಬ್ಬನು ಹಂಗೆ.
0: ಕಮಲಕ್ಕನ ಮುಖ ನೋಡು.
1: ಹಂಗಲ್ಲ, ಈಗ ದಸರಾನು ಹಂಗೆ ಅಲ್ವಾ? ದಸರಾನು ಒಳ್ಳೇದನ್ನೇ ಹೇಳುತ್ತೆ, ಯುಗಾದಿನೂ ಒಳ್ಳೇದನ್ನೇ ಹೇಳುತ್ತೆ, ರಂಜಾನ್ ಒಳ್ಳೇದನ್ನ ಹೇಳುತ್ತೆ, ಎಲ್ಲ ಹಬ್ಬಗಳು. ಅದಷ್ಟೇ ಅಲ್ಲ ನಾನು ಹೇಳೋದು, ಕ್ರಿಸ್ಮಸ್ ಒಳ್ಳೇದನ್ನೇ ಹೇಳುತ್ತೆ. ಎಲ್ಲ ಧರ್ಮದ ಎಲ್ಲ ಹಬ್ಬಗಳು ಒಳ್ಳೆಯ ಸಂದೇಶಗಳನ್ನು ಇಟ್ಕೊಂಡೆ ಮನುಷ್ಯನನ್ನ ತಲುಪಕ್ಕೆ ಎಚ್ಚರಿಸಕ್ಕೆ ಆರಂಭ ಮಾಡ್ತವೆ.
0: ಆದ್ರೆ ನಾವು ಬಿಡೋದಿಲ್ವಲ್ಲ ಮನುಷ್ಯರು.
1: ಮನುಷ್ಯರು ಸಣ್ಣತನ ಸಣ್ಣ ಬುದ್ಧಿ ಇದೇ ಇರ್ತದೆ.
0: ದಸರಾ ಅಲ್ವಾ, ಈಗ ದಸರಾ ಬಗ್ಗೆ ಮಾತಾಡು.
1: ದಸರಾ ಬಗ್ಗೆ ಮಾತಾಡು ನೀನೆ, ಏನ್ ಬರೀ ಮನೆ ಸ್ವಚ್ಛ ಮಾಡಿದ್ರ ಅಷ್ಟೇ ಅಲ್ಲ, ಮುಂದಿನ ಮಾತಾಡು.
0: ಅದೇ ಇದು ಏನೋ ಹೇಳಿ ನನಗೆ.
1: ಅಲ್ಲಪ್ಪ, ದಸರಾ ಈಗ ನೋಡು,
0: ಮನಸ್ಸನ್ನು ಸ್ವಚ್ಛ ಮಾಡ್ಬೇಕು ಅಂತ ಹೇಳ್ಬಿಟ್ಲು ಕಮಲಕ್ಕ.
1: ಶಕ್ತಿ ದೇವತೆಗಳ ಹಬ್ಬ ಇದು, ವಿಶೇಷವಾಗಿ ನವರಾತ್ರಿ ಅಲ್ವಾ? 9 ದಿವಸ ಒಟ್ಟು ಎಲ್ಲ ನೋಡು, ಎಲ್ಲ ಕಾಲಕ್ಕೆ. ಈಗ ಬರೀ ಹಬ್ಬ ಅಂದ್ರೆ ಪೂಜೆ ಪುನಸ್ಕಾರಕ್ಕೆ ಅಷ್ಟೇ ಇರೋದಿಲ್ಲ, ಮೊದಲನೇದು ಮನಸ್ಸಿಗೆ, ಎರಡನೇದು ಹವಾಮಾನಕ್ಕೆ, ಮೂರನೇದು ಆಹಾರಕ್ಕೆ. ಆಹಾರ ಪದ್ಧತಿನಲ್ಲಿ ಏನೇನು ಬದಲಾವಣೆಗಳನ್ನ ಮಾಡ್ಕೋಬೇಕು, ಹವಾಗುಣಕ್ಕೆ ಅನುಗುಣವಾಗಿ ಏನೇನು ಬದಲಾವಣೆಗಳನ್ನ ಮಾಡ್ಕೋಬೇಕು, ಅದೆಲ್ಲವನ್ನು ನಾವು ಒಂದು ದೇವರಿಗೆ ಹೇಳಿ ಆರಂಭ ಮಾಡ್ತೀವಿ. ಈಗ ಹೊನ್ನಾರು ಅಂತ ಕಟ್ತಾರೆ ಈ ಕಡೆಗೆ. ಕಮಲಕ್ಕ ಗೊತ್ತಲ್ಲ ನಿಂಗೆ, ಹೊನ್ನಾರು ಅಂದ್ರೆ ಹೊನ್ನಿನ ಆರು ಆರಂಭ ಮಾಡೋದು. ಆರಂಭ ಮಾಡೋದು ಕೃಷಿ ಚಟುವಟಿಕೆಗಳನ್ನ. ಕೃಷಿ ಚಟುವಟಿಕೆಗಳನ್ನ ವರ್ಷದ ಮೊದಲ ದಿನ ನೀವು ಹೊನ್ನಾರು ಕಟ್ಬಿಟ್ಟು ಶುರು ಮಾಡೋದು. ಅಂದ್ರೆ ಆರು ಕಟ್ಟೋದು, ಆರು ಕಟ್ಟಿ ಒಳ್ಳೇದನ್ನ ಬೇಡ್ಕೊಂಡು, ಈ ಸರ್ತಿ ನಮ್ಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತೆಲ್ಲ ಬೇಡ್ಕೊಂಡು ಭೂಮಿನ ಸ್ವಚ್ಛ ಮಾಡುವಂತ ಕೆಲಸ ಆರಂಭ ಆಗುತ್ತೆ. ಅದಕ್ಕೆ ಹೊನ್ನಾರು ಕಟ್ಟೋದು ಅಂತ. ಅದು ಕೃಷಿಕರಲ್ಲಿ ಬಹಳ ದೊಡ್ಡ ಹಬ್ಬ ಅದು.
0: ಈಗ ಶಾಂತಕ್ಕ ಮಳೆನೆ ಕಡಿಮೆ ಆಗೋಯ್ತಲ್ಲ, ಏನ್ ಮಾಡೋದು?
1: ಬರ್ತದೆ ಬರ್ತದೆ, ಒಂದ್ ವರ್ಷ ಹಂಗೆ ಒಂದ್ ವರ್ಷ ಹಿಂಗೆ, ಯಾಕಂದ್ರೆ ಮನುಷ್ಯನೇ ಮಾಡಿರೋದಲ್ವಾ.
0: ಅಲ್ಲ, ಈಗ ಮಳೆ ಇಲ್ದೇನೆ ಬೆಳೆ ತೆಗೆಯೋದು,
1: ಮಳೆ ಇಲ್ದೆ ಬೆಳೆ ತೆಗಿಯಕ್ಕಾಗಲ್ಲ, ನೀರು ತೆಗಿಯಕ್ಕಾಗಲ್ಲ.
0: ನೀನೇನ್ ಹೇಳ್ದೆ, ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕು ಅಂತ ಹೇಳ್ದೆ ಅಲ್ವಾ? ಈಗ ಮನಸ್ಸಲ್ಲಿ ಅದ್ ಕೂತ್ಬಿಟ್ಟಿದೆ,
1: ಏನು
0: ಮಳೆ ಇಲ್ಲ ಬೆಳೆ ಹೆಂಗೆ, ನಮ್ ಬದುಕ್ ಹೆಂಗೆ ಅಂತ.
1: ಅಲ್ಲ, ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದಂದ್ರೆ ಈ ಮನುಷ್ಯ ಸಹಜ ಕೋಪ, ಸಿಟ್ಟು, ಸೆಡುವು, ಈರ್ಷೆ, ದ್ವೇಷ ಇವೆಲ್ಲ ಇರ್ತಾವಲ್ಲ,
0: ಸಂದರ್ಭ ಬಂದಾಗ ಅವೆಲ್ಲ ಬರ್ತಾವಲ್ಲ.
1: ಅಲ್ಲ, ಹಂಗ್ ಬಂದ್ ಹಂಗ್ ಹೋಗ್ಬೇಕು ಅಷ್ಟೇ. ಮನುಷ್ಯ ಸಿಟ್
0: ಮಾಡ್ಕೊಳ್ಬಾರ್ದು ಅಂತ,
1: ಉಳ್ಕೋಬಾರ್ದು, ಸೇಡ್ ಇಟ್ಕೋಬಾರ್ದು. ಏ ತಡಿ ತಡಿ, ನಿನ್ ಮಾಡ್ತೀನಿ, ನಿನ್ಗೆ ಟೈಮ್ ಸಿಗ್ಲಿ ತಡಿ, ನಿನಗಿದೆ. ಏ ನಿನ್ಗೆ ಏನಾರ ಒಂದು ಏನಾರ ಸಮಯ ಸಂದರ್ಭ ಬರುತ್ತೆ, ಅವಾಗ ನಿನ್ಗೆ ಸಹಾಯ ಮಾಡೋ ಬದ್ಲು ನಿನ್ ಮೇಲೆ ಹಠ ಸಾಧಿಸಿದ್ರೆ ಹಂಗೆ. ಅದನ್ನ ಅಲ್ಲಲ್ಲಿಗೆ ಬಿಡ್ಬೇಕು,
0: ಬಂದಂಗೆ ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ಬೇಕು,
1: ಹಂಗೆ ಹೋಗ್ಬಿಡ್ಬೇಕು ನೋಡು. ಅಲ್ಲ, ಅಕಸ್ಮಾತ್ ಈಕೆ ಮನೆಗೆ ಹೋಗಿ ಉಳಿಗಿಳ್ಕೊಬಿಟ್ರೆ ಕತೆ ಹೆಂಗ್ ನಮ್ದು?
0: ಇಲ್ಲ ಇಲ್ಲ, ನಾನು ಹೇಳಿದ್ದು
1: ಅಂದ್ರೆ ಇನ್ಡೈರೆಕ್ಟ್ ಆಗಿ ಹೇಳ್ತಾಳೆ, ಬಂದಾಗ ಉಳಿಗಿಳ್ಕಂಡ್ರಿ ಇದೆ ನಿಮ್ಗೆ ಉಳಿಗಲ್ಲ ಇಲ್ಲ ಅಂತ. ಉಳ್ಕಂಡ್ರೆ ಉಳಿಗಲ್ಲ ಇಲ್ಲ ನಮ್ಮ ಕಮಲಕ್ಕ.

0: ಎಲ್ಲ ಸಣ್ಣದಿರ್ತಾವೆ, ನೀವು ರಾತ್ರಿ ಉಳ್ಕೊಳ್ತೀವಿ ಅಂದ್ರೆ ಏನ್ ಮಾಡೋಣ, ಅದಕ್ಕೆ ಊಟ ಮಾಡ್ಬೇಕು, ಹೋಗ್ತಾ ಇರ್ಬೇಕು ಸಾಯಂಕಾಲ ಬಸ್ಸಿಗೆ.
1: ಅಯ್ಯಪ್ಪ ದೇವ್ರೇ, ಅಲ್ಲ ಕಷ್ಟ ಸುಖ ಅಂತ ನೆಂಟ್ರು ಇಷ್ಟ್ರು ಬೇಕು ಅಂತೀವಿ. ಈ ಕಮಲಕ್ಕ ಇದೇನ್ ಇದು ಕಟ್ಟೆ ಮೇಲೆ ಕುತ್ಕೊಂಡು ಎಚ್ಚರಿಕೆ ಕೊಡ್ತಾಳೆ?
2: ಯಾರ ಮನೆಗೂ ಹೋಗಲ್ವಾ ಅಕ್ಕ?
0: ಹೋಗ್ತೀನಿ.
2: ಮತ್ತೆ
0: ಅದ್ ಯಾಕೆ ಅಂದ್ರೆ ಅವ್ರ ಮನೇಲಿ ನಾವು ಸುಮ್ ಸುಮ್ನೆ ಹೋಗ್ಬಾರ್ದು ಪಾಪ, ಅವ್ರದೇನೋ ಕೆಲ್ಸ ಇರುತ್ತೆ.
1: ಸುಮ್ನೆ
0: ಹೋಗಿ ಕುತ್ಕೊಂಡು ಅವ್ರ ಕೆಲ್ಸನ ನಾವು ಹಾಳು ಮಾಡಿ ನಾವು ಮಾತಾಡಕ್ ಹೋಗಿ ನಾವು ತಲೆ ಹೊಟ್ಟೆ ಮಾತಾಡ್ತೀವಿ.
1: ಕರಿಯದೇ ಬರಬಾರ್ದು. ಈಗ ಇನ್ನೊಂದು ಬಂದಿದೆ, ನಮ್ಮನ್ನೆ ನನಗೆ ಒಂದು ಕಾರ್ಡ್ ಬಂತು ಮದುವೆದು, ಆರ್ ಎಸ್ ವಿ ಪಿ ಅಂತ ಇತ್ತು ಅದರಲ್ಲಿ. ಏನಿದೆ ಆರ್ ಎಸ್ ವಿ ಪಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಏನೀಗೆಲ್ಲ ನಾವು ಮತ್ತೆ ಗೂಗಲ್ಸಿ ನೋಡಿದ್ವಿ ಏನಿದು ಅಂತ. ಅಂದ್ರೆ ನೀವು ಬರ್ತೀರಾ ಇಲ್ವಾ ಅಂತ ನೀವು ಮೊದ್ಲೇ ತಿಳಿಸ್ಬೇಕು. ನೀವು ಬರ್ತೀನಿ ಅಂದ್ರೆ ಈಗ ಅಕ್ಕ ವಿಜಯಕ್ಕ ಅಯ್ಯೋ ಕೈ ಎತ್ತೀವಲ್ಲ ನಾವು ಬರ್ತೀವಿ ನಾವು ಬರ್ತೀವಿ ಅಂತ, ಹಂಗೆ ನಾವು ಬರ್ತೀವಿ ಅಂತ ತಿಳಿಸಿದ್ರಷ್ಟೇ ನಿನಗೆ ಊಟದ ವ್ಯವಸ್ಥೆ ಮಾಡ್ತಾರಂತ.
2: ಅಲ್ಲ ಈಗ ಹಿಂದೆ
1: ಇಲ್ಲ ಅಂದ್ರೆ ಊಟದ ವ್ಯವಸ್ಥೆ ಮಾಡೋದಿಲ್ಲ.
2: ಓಹೋ
1: ಹಂಗೆ
2: ಹಿಂದೆ ಹಸಿರು ಚಪ್ರ.
1: ಈಗ ಅಕಸ್ಮಾತ್ ನೀನ್ ಅದನ್ನ ತಿಳಿಸ್ಲಾರ್ದೆ ಹೋದ್ರೆ ನಿನ್ಗೆ ಊಟ ಇರ್ತದೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ನನಗೆ ಎರಡ್ ತರ ಯೋಚನೆ ಆಯ್ತಿದ್ದು. ಅಲ್ಲಕ್ಕ ಈಗ ನಾವು ಒಂದು ಕಾರ್ಡ್ ಹಂಚ್ತಿದ್ವಿ, ಅವಾಗ ಏನಾರು ಒಂದು ಮದ್ವೆ ಇದೆ ಇನ್ನೇನೋ ಇದೆ ಅಂದ್ರೆ ಕಾರ್ಡ್ ಹಂಚ್ತಿದ್ವಿ. ಒಂದ್ 1,000 ಕಾರ್ಡ್ ಮಾಡಿಸಿದೀವಿ ಅಂದ್ರೆ 1,500 ಲೆಕ್ಕ. ಈಗ ಒಂದ್ ಮನೆಗೆ ಒಬ್ರೇ ಬರೋದಿಲ್ಲ, ಒಂದ್ ಇಬ್ರು ಅಥವಾ ಇನ್ನೊಬ್ರನ್ನ ಯಾರನ್ನೋ ಕರ್ಕೊಂಡು ಬರ್ಬೋದು, ಅಥವಾ ಒಬ್ರು ಒಬ್ರೇ ಬರ್ಬೋದು, ಮಕ್ಕಳು ಮರಿ ಯಾರಾದ್ರೂ ಒಂದು ಫ್ಯಾಮಿಲಿ ಸಮೇತ ಬಂದ್ಬಿಡ್ಬೋದು, ಕುಟುಂಬ ಸಮೇತರಿಗೆ ಅಂತ ಕೊಡ್ತಿದ್ವಲ್ವಾ ಬರ್ಬೋದು, ಕೆಲವ್ರು ಬರ್ದೇನೆ ಇರ್ಬೋದು. ಅದಕ್ಕೆ 1,000 ಕಾರ್ಡ್ ಹಂಚಿದ್ರೆ 1,500 ಲೆಕ್ಕ ಹಿಡಿಯೋರು ಅವಾಗ. ಇನ್ನೊಂದ್ 500 ಜನ ಹೆಚ್ಚಿಗೆನೆ ಇರ್ಲಿ, ಯಾಕಂದ್ರೆ ಬಂದವ್ರಿಗೆ ಏನು ಕಡಿಮೆ ಆಗ್ಬಾರ್ದು ಅನ್ನೋದು. ಇದು ಹಂಗಲ್ವಂತೆ, ನೀನ್ ಮೊದ್ಲೇ ತಿಳಿಸ್ರಷ್ಟೇ ನಿನ್ಗೆ ಊಟ, ಇಲ್ಲ ಅಂದ್ರೆ ಇಲ್ಲ. ಅಕಸ್ಮಾತ್ ಹೇಳಲಾರ್ದೆ ಹೋಗ್ಬಿಟ್ರೆ ಏನ್ ಕತೆ ಅಂತ ನನಗೆ ತಮಾಷೆನೋ ಅಂತ ಅನ್ನಿಸ್ತು. ಇನ್ನೊಂದು
2: ಹೇಳ್ದ ನಾನು ಬರ್ತೀನಿ ಅಂತ?
1: ಇಲ್ಲ ನಾನು ಹೇಳಲಿಲ್ಲ, ಅದ್ ಬೇರೆ ಪ್ರಶ್ನೆ. ನಾನು ಹೇಳದೆ ಇದ್ರೆ ಅವರು ಬರಲ್ಲ ಅಂತಾನೆ ತಿಳ್ಕೊತಾರೆ, ಹೇಳಿದ್ರಷ್ಟೇ ಊಟದ ವ್ಯವಸ್ಥೆ
2: ಅಂದ್ರೆ ಅಲ್ಲಿ ಪ್ರೀತಿ ಇಲ್ಲ ಅಂತ, ಆತ್ಮೀಯತೆ ಇಲ್ಲ.
0: ಒಂದು ಅನುಮಾನ ಬರ್ತಾ,
1: ನಾನು ಇದನ್ನ ಹಿಂಗೆ ನಮ್ಮ ಕಟ್ಟೆ ಹತ್ರ ಹಿಂಗೆ ಚರ್ಚೆ ಮಾಡ್ತಿದ್ದೆ, ಏನೀಗ ಕಾರ್ಡ್ ಕೊಟ್ಟ ಮೇಲೆ ಹಿಂಗೆ ತಿಳಿಸ್ಬೇಕಂತಲ್ಲ ಮೊದ್ಲೇ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಎರಡು ವಿಷಯ ಗೊತ್ತಾದ್ವು ನನಗೆ. ಒಂದು, ಅವರು ಹಿಂಗೆ ನಿಮ್ಮ ಥರನೇ ಹೇಳಿದರು, ಅಯ್ಯಪ್ಪ ಅಂಥವ್ರ ಮದುವೆಗೆ ಹೋಗ್ಲೇಬಾರ್ದು ಅಂತೆಲ್ಲ ಹೇಳಿದರು. ಇನ್ನೂ ಒಂದು ಒಬ್ರು ಹೇಳಿದರು, ಅಲ್ಲ ಈಗ ಇಷ್ಟು ಜನ ಬರ್ತಾರೆ ಅಂತ ಅಡುಗೆ ಮಾಡಿಸಿ ಅದನ್ನು ವೇಸ್ಟ್ ಮಾಡೋ ಬದಲು ಈಗ ಇಷ್ಟೇ ಜನ ಬರ್ತಾರೆ ಅಂತ ಹೇಳೋದು ಒಳ್ಳೇದಲ್ವಾ, ಊಟ ಉಳಿತದೆ ಅಂತನೂ ಹೇಳಿದರು. ಆದರೆ ಈಗ ಇದೆಲ್ಲ ನಮ್ಮ ಸಮಾಜಕ್ಕೆ ಸಂಸ್ಕೃತಿಗೆ ಹೊಸದಾಗಿರೋದ್ರಿಂದ ನನಗೆ ಹಂಗೆ ಕಸಿವಿಸಿ ಆಯ್ತೇನೋ ಅಂತ ಅನ್ಕೊಂಡೆ ನಾನು.
2: ಆದರೂ ಬರೋದನ್ನ ಕನ್ಫರ್ಮ್ ಮಾಡು ಅಂತ ಅಂದ್ರೆ ಅದು ತಪ್ಪು,
1: ಅದು ಒಂಥರ. ಅಕಸ್ಮಾತ್ ನಾನು ಕನ್ಫರ್ಮ್ ಮಾಡ್ಬಿಟ್ಟು ನನಗೆ ಹೋಗಕ್ಕಾಗ್ಲಿಲ್ಲಪ್ಪ ಅವತ್ತು,
2: ಅಲ್ಲ ಅದು ಹೇಳೋದ್ ಹೆಂಗೆ ಅಂತ, ನಾನು ಬರ್ತಾ ಇದ್ದೀನಿ ಬರ್ಕಳಿ ಹೆಸರು ಅಂತ.
0: ಮೊದ್ಲಿನ ಕಾಲದಲ್ಲಿ ಮಾಡ್ತಿದ್ರಲ್ಲ, ನಂದು ಇಷ್ಟು ಮುಯಿ ಬರ್ಕಳಿ ಅಂತೇಳಿ ಮೇಲೆ
2: ಅದನ್ನೇ ಹೇಳಕ್ ಹೊರಟಿತ್ತು ನಾನು. ಹಸಿರು ಚಪ್ರ ಗಂಡು ಹೆಣ್ಣು ಕುರಿಸ್ಬಿಟ್ಟು ಯಾರು ಮುಯ್ ತಂದಿದ್ದೀರಾ, ನಾನ್ ತಂದಿದ್ದೀನಿ ನಾನ್ ತಂದಿದ್ದೀನಿ
0: ಎಷ್ಟು ಕೇಳ್ಬಿಟ್ಟು ಬರ್ಸೋರು.
2: ಈಗ ಮದುವೆಗೆ ಯಾರು ಬರ್ತೀರಿ ಕೈ ಎತ್ತಿ ಅನ್ನೋರಲ್ಲ, ಇನ್ ಮುಂದಕ್ಕೆ ಹೆಂಗೆ ಅಂತ
1: ಗೊತ್ತಿಲ್ಲ ಕಣಕ. ಎಂತ ಮಾಡೋದು
2: ಮುಂದಕ್ಕೆ, ಏನ್ ಮಾಡ್ಬಾರ್ದು? ಊಟ ಏನಾದ್ರೂ
0: ಹೇಳ್ತಾರಲ್ಲ ಆನ್ಲೈನ್ ಮದುವೆ ಮಾಡ್ಕೊಳ್ಳೋದು ಅಂತ, ಹಂಗೇನಾದ್ರು ಮಾಡ್ಕೋತಾರೆ.
1: ಎಲ್ಲ ಈಗ ನಮ್ಮ ಹಳೆಯ ಪರಿಕಲ್ಪನೆಗಳು ಏನಿತ್ತಲ್ಲಕ್ಕ 50 ವರ್ಷ 100 ವರ್ಷದಿಂದ ಮಾಡಿ, ಈಗ ಹಬ್ಬದಲ್ಲೂ ಅಷ್ಟೇ ಹಬ್ಬನ ಅವಾಗ ಇಡೀ ಕುಟುಂಬ ನೆಂಟರು ಇಷ್ಟರು ಎಲ್ಲರೂ ಬಂದು ಸಂಭ್ರಮಿಸ್ತಿದ್ರು, ಈಗ ಒಬ್ಬೊಬ್ಬರೇ ಹಬ್ಬ ಮಾಡ್ತಾರೆ. ಈಗ ಎಲ್ಲ ತಿಂಡಿಗಳು ಕಡಿಮೆ ಆಗಿದೆ, ಯಾಕಂದ್ರೆ ಜನ ಬರೋದಿಲ್ಲ, ಮಾಡಿದ್ರೆ ಖರ್ಚಾಗೋದಿಲ್ಲ. ಹೋಳಿಗೆ ಅವಾಗ ಹೋಳಿಗೆ ಹಿಟ್ಟು ಎಷ್ಟು ಕಲ್ಸರು, ಹೂರ್ಣ ಎಷ್ಟು ರುಬ್ಬರು, ಅದೇ ಅದೇ ಅದೆಲ್ಲ ಇರ್ತಿತ್ತಲ್ಲ, ಈಗ ಅದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ?
0: ಒಂದು ವಾರದಿಂದ ತಿಂಡಿ ಬೇಯಿಸೋರು,
1: ತಿಂಡಿ ಬೇಯಿಸೋರು, ಜನ ಬರೋರು ತಿನ್ನೋರು, ಜನ ಇರೋರು ಮಾಡೋರು. ಈಗ ಮಾಡಕ್ಕೂ ಜನ ಇಲ್ಲ, ತಿನ್ನಕ್ಕೂ ಜನ ಇಲ್ಲ.
0: ನೋಡಕ್ಕೆ ರೇಟು ಹಂಗೆ ಐತಲ್ಲಕ್ಕ,
1: ರೇಟ್ ಬಿಡು ನಿಮ್ಗೆ,
2: ರೇಟ್ ಕೊಟ್ಟು ಹೋಗ್ಬಿಟ್ಲ
1: ನೋಡು ದುಡ್ಡಿಗೆ. ಯಾವಾಗ್ಲೂ
2: ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ಬೇಕು ಅನ್ನೋದ್ ಲೆಕ್ಕಾಚಾರ ಕೇಳಿದ್ರು
1: ಅವಾಗ್ಲೇನೆ ನಂಗೆ ತಿಳ್ಕೋಬೇಕಿತ್ತು.
0: ಹಂಗಲ್ಲ ಕಣಕ, ಈಗ
1: ಏನ್ ಹೇಳಿದ್ರು ರೇಟ್ಗೆ ಬತ್ತಳೆ.
0: ಅದೇನ್ ಗೊತ್ತಾ, ಈಗ ನೀವು ಹೇಳಿದ್ರಲ್ಲ ಈಗಿನ ಕಾಲದಕ್ಕೆ ಹೊಂದ್ಕೋಬೇಕು ಅಂತ, ಹೊಂದ್ಕೊಳ್ಳೋದಂದ್ರೆ ಈಗಿನ ಬೆಲೆಗೆ ಈಗಿನ ದುಡಿಮೆಗೆ ಎರಡು ಹೊಂದ್ಕೋಬೇಕಲ್ಲ.
1: ಅಲ್ಲ ಅವಾಗ
2: ಪಿತಪ್ಪಿ ಏನಾದ್ರೂ ಕಮಲಕ್ಕನ ಮನೆಗೆ ಹೊಟ್ಟೋಗ್ಬಿಟ್ರೆ ಏನ್ ಊಟ ಕೊಡ್ತಾಳೆ ಅಂತ.
1: ಅಲ್ಲ ಈಗ ಆಕೆ ಯಾಕೆ ಹೇಳ್ತಾ ಇದ್ದಾಳಂತ ನಾನೊಂದು ಆಲೋಚನೆ ಮಾಡ್ತಿದ್ದೀನಿ ಮನ್ಸಲ್ಲಿ. ಈ ಕಟ್ಟೆ ಮುಗಿದ್ಮೇಲೆ ಒಂದ್ ಯಾರ್ದಾರ ಮನೆಗೆ ಹೋಗಿ ನಾವು ತಿಂಡಿ ಕಾಫಿ ಮಾಡ್ತೀವಲ್ಲ, ಅದಕ್ಕೆ ನಮ್ಮ ಮನೆಗೆ ಬರ್ಲೇಬೇಡಿ ಅಂತ ಹೇಳ್ತಾವಳ.

0: ಅಪ್ಪ ಎಲ್ಲರದ್ದು ಆದ್ಮೇಲೆ ನಮ್ಮ ಮನೆಗೆ ಬನ್ನಿ.
1: ಎಲ್ಲರದ್ದು ಆದ್ಮೇಲೆ ಅಯ್ಯೋ ದೇವರೇ, ಇದು ಯಾಕೋ ನಮ್ಮ ಮನೆ ಅಲ್ಲ ವಿಜಯಕ್ಕ ಇವತ್ತು ಯಾಕೋ ನಮ್ಮ ಮನೆ ಬರ್ಲಿ.
2: ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದು ಪರ್ಸೆ ಮನೆ ಮನೆಗೆ ಹೋಗ್ತಾರೆ
1: ಜಾತ್ರೆ.
2: ಜಾತ್ರೆ ಈ ದಸರಾ ಟೈಮಲ್ಲಿ, ಈಗ ನೀನೇನೋ ಹೇಳ್ದಲ್ಲ ನಮ್ಲಕ್ಕ ಮಾರ್ಲಾಮಿ ಅಂತ, ಈ ಹಬ್ಬದಲ್ಲಿ ಬುತ್ತಿ ಕಟ್ಕೊಂಡು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರೆ. ಎಲ್ಲ ಅಲ್ಲಿ ಎರಡ್ ಮೂರ್ ದಿನ ಇದ್ದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಬರ್ತಾರೆ ಮನೆಗೆ. ಹಳ್ಳಿಗಳಲ್ಲಿ ನೋಡಿಲ್ವಾ ನೀನು? ಬಂದಾಗ ಪರ್ಸೆ ಅಂತ ಬರ್ತಾರೆ, ಅಲ್ಲಿ ಪುರಿ ಖಾರ ಮತ್ತೆ ಮಿಠಾಯಿಗಳು ಮತ್ತೆ ತಾಮ್ರ ಹಿತ್ತಾಳೆ ಈ ಒಂದು ದೀಪ ಅಂತದೆಲ್ಲ ತರ್ತಾರ ಅವರು ಪ್ರೀತಿಯಿಂದ ನೆನಪಿಗೆ.
0: ಆ ಪುರಿ ಖಾರ
2: ವರ್ಷಕ್ಕೊಮ್ಮೆ ಹೋಗಿ ಬರ್ತಾರೆ. ಬಂದಾಗ ಪರ್ಸೆ ಮನೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಏನ್ ಅಡಿಗೆ ಮಾಡಿರ್ತಾರೆ ಸಿಹಿ ಊಟ ಅದನ್ನೆಲ್ಲ ಪ್ರತಿ ಮನೆಗೂ ಸ್ವಲ್ಪ ಸ್ವಲ್ಪ ಸೇವಿಸೋದು, ಪುನಃ ಮುಂದಿನ ಮನೆಗೆ ಹೋಗೋದು.
0: ಅದು ಎಷ್ಟು ಮನೆಗೆ ಅಂತ ಹೋಗ್ತಾರೆ ತಿನ್ಕೊಂಡು ತಿನ್ಕೊಂಡು
2: ಅಲ್ಲ ಇಡೀ.
1: ಅಯ್ಯೋ ಅವಾಗ ಹಂಚಿ ತಿನ್ಬೇಕು, ಊಟ ಹಂಚಬೇಕು, ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳೋರು. ಈಗೆಲ್ಲ
2: ನನಗೆ ನೆನಪಿದೆ, ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ರು ಜೊತೆನಲ್ಲಿ, ಅವರು ಕಜ್ಜಾಯ ಕೊಡೋರು ಮತ್ತೇನೋ ವಡೆ ಎಲ್ಲ ಕೊಡೋರು ಮತ್ತೆ ಪಾಯಸ ಅದು ಹೆಚ್ಚು ಹಾಕ್ತಾ ಇರ್ಲಿಲ್ಲ.
1: ವಡೆ ಬೇರೆ ಪಾಯಸ ಬೇರೆ ಕೊಡೋರ, ವಡೆ ಪಾಯಸ
2: ಒಟ್ಟಿಗೆ ಕೊಡೋರು ಶಾಂತಕ್ಕ. ಅಯ್ಯೋ
1: ಅಲ್ಲ ಈಗ ಬೇರೆ ಮೊನ್ನೆ ಅಲ್ಲ ಕಣಕ, ಏ ಅಲ್ಲ ಕಣಕ, ಏ ಈಗ ಮೊನ್ನೆ ಇದ್ರಲ್ಲಿ ಪಿತೃಪಕ್ಷದಲ್ಲಿ ವಡೆ ಪಾಯಸ ತಿನ್ವಲ್ಲ ಅದಕ್ಕೆ ಕೇಳದೆ. ವಡೆ ಪಾಯಸ ಪಿತೃಪಕ್ಷ ಕೊಡ್ತಾರೆ, ತಿಥಿ ಕರ್ಮಕ್ಕೆ ಕೊಡ್ತಾರೆ, ಅದ್ಬಿಟ್ರೆ ವಡೆ ಪಾಯಸ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ಅನ್ನೋದು ನನ್ನ ಭಾವನೆ. ತಿನ್ಬಹುದು ತಿನ್ಬಾರ್ದು ಅಂತ ಏನಿಲ್ಲ.
2: ಚಿತ್ರಾನ್ನ ಮಾಡ್ತಾರೆ, ಚಿತ್ರಾನ್ನ ಜೊತೆ ಪಾಯಸ ಮಾಡ್ತಾರೆ, ಮತ್ತೆ ರೈಸ್ ಬಾತ್ ಅಂತ ಮಾಡ್ತಾರೆ, ಎಲ್ಲ ತಿನಿಸುಗಳನ್ನ ಮಾಡ್ತಾರಪ್ಪ. ನಾನು ನೋಡಿದ ಹಾಗೆ ನನಗ್ ನೆನಪಿರೋ ಅಂತದ್ದು ಅದು ಒಂದೇ ತಿಂಡಿ, ಮತ್ತೆ ಬೂಂದಿ, ಬೂಂದಿನೂ ಕೊಡ್ತಾರೆ, ಪಾಯಸ ಬೂಂದಿ ಅದು ಫೇಮಸ್. ಅದು ಒಂದೊಂದ್ ಗುಂಪು ಒಂದೊಂದ್ ಮನೆಗೆ ಒಂದೊಂದ್ ಸಾಲು ಒಂದೊಂದ್ ಬೀದಿಯಲ್ಲಿ ಇರುತ್ತಲ್ಲ ಮನೆಗಳು, ಆ ಮನೆಗೆ ಭೇಟಿ ಕೊಡುವಂತದ್ದು ಆಗ ಅದು ಪರ್ಸೆ ಅಂತ ಹೇಳ್ತಾರೆ ಬಂದವ್ರನ್ನ.
1: ಅಯ್ಯೋ ಅವಾಗ ಎಲ್ಲರೂ ಹೋಗಿ ಬಂದು ಅದನ್ನ ಹಂಚೋದು, ಜಾತ್ರೆಗೆಲ್ಲ ಹೋಗೋರಲ್ಲ ಅಲ್ಲಿಂದ ಬೆಂಡು ಬೆತ್ತಸ ಅದೆಲ್ಲ ತಗೊಬಂದು ಹಂಚೋದು, ಪ್ರಸಾದ ಹಂಚೋದು. ಮೊನ್ನೆ ನಮ್ಮ ಬೀದಿನಲ್ಲಿ ತಿರುಪ್ತಿಗೆ ಹೋಗಿದ್ರು, ತಿರುಪ್ತಿಗೆ ಹೋಗಿ ದೊಡ್ಡ ದೊಡ್ಡ ಲಡ್ಡುನ ಒಂದೊಂದು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರು. ನಾವು ಬಾಕ್ಸ್ ವಾಪಸ್ ಕೊಡ್ಬೇಕೇನೋ ಅಂತ ವಾಪಸ್ ಕೊಡಕ್ ಹೋದು, ಇಲ್ಲಂತೆ ಬಾಕ್ಸ್ ಸಮೇತ ಅಂತದು, ಅಂದ್ರೆ ಏನಾರು ಹಂಚಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇತ್ತಂತೆ. ಆ ತರದವರು ಇದಾರೆ, ಕಮಲಕ್ಕನ್ ತರದವರು ಇದಾರೆ, ಬಂದ್ರು ಹೊಂಟು ಬಿಡ್ಬೇಕು ಅಂತ ಮೊದ್ಲೇ ಹೇಳೋದು.
0: ಹಂಗಲ್ಲ ಕಣವ, ಅವ್ರವ್ರ ಮನೆ ಕೆಲ್ಸ ಇರ್ತದಲ್ಲ,
1: ಅಲ್ಲಿ ಕೆಲ್ಸ ಎಲ್ಲರಿಗೂ ಇರ್ತದೆ, ದಿನ ಇರ್ತದೆ. ಹಂಗಂತ ನೆಂಟ್ರು ದಿನ ಬರ್ತಾರ ನಿನ್ಗೆ? ನೆಂಟ್ರು ಅನ್ನೋದ್ ಯಾಕೆ? ದಿನ ಬರೋರು ನೆಂಟ್ರು ಅನ್ನೋದಿಲ್ವಲ್ಲ.
0: ಈಗ ಒಂಬತ್ತು ದಿನ
2: ದೇವೋ ಭವ,
0: ಈಗ ನೋಡುವ ಮಡಿಕೇರಿಗೆಲ್ಲ
1: ತಿಥಿನೇ ಮಾಡ್ಬಿಡ್ತಾಳೆ ನಾವು ಅತಿಥಿ ದೇವೋ ಭವ ಅಂತ. ಯಾಕಂದ್ರೆ ಊಟ ಇಲ್ದೆ ತಿಂಡಿ ಇಲ್ದೆ ನಡ್ರಂದ್ಲೇ
0: ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ ಕೊಡೋ ವಿಷಯದಲ್ಲಿ ಇಲ್ಲ, ಬಂದ ಮೇಲೆ ಕೊಡ್ತೀನಿ.
2: ಹೆದರ್ಬಿಟ್ಟವಳೆ ಕಮಲಕ್ಕ.
1: ಅಲ್ಲ ನೋಡಲಿ ಕೊಡ್ತೀನಿ, ಅಲ್ಲ ಈ ಮಕ್ಕ ನೋಡಲಿ ಕೊಡ್ತೀನಿ ಕೊಡ್ತೀನಿ ಏನ್
0: ಅಲ್ಲ ಕಣವ
1: ಏಟ್ ಬೀಳುತ್ತೆ.
0: ನೀವ್ ನವರಾತ್ರಿ ಅಂತೇನು ಹೇಳ್ತೀಯ, ಒಂಬತ್ ದಿನ ನಮ್ಮ ಮನೇಲಿ ಇದ್ರೆ ನಾನು ಏನ್ ಮಾಡೋಣ ಹೇಳು. ಲಾಸ್ಟ್ನೇ ದಿನ ಬಂದ್ರೆ ಬಿಡವ ಏನೋ ಕೊಡಣ ಅಂತ ಆಗ್ತದೆ.
1: ಓಲಿ ಏನ್ ಮಾಡ್ತೀವ ನವರಾತ್ರಿಗೆ ಅದ್ ಹೇಳು, ಅದರ ಏಳತ್ತಿಗೆ ಬರ್ಬೇಕೋ ಬೇಡ ಯೋಚನೆ ಮಾಡೋಣ.
2: ಒಂದೇ ದಿನ ಬರ್ತೀನಿ ಒಂಬತ್ತು ದಿನದಲ್ಲಿ.
1: ಅಲ್ಲ ತಾಯಿ ಏನ್ ಕೊಡ್ತಿ ಅಂತ ಹೇಳಿದ್ರೆ ಅದರ ಯೋಚನೆ ಮಾಡ್ತೀನಿ ಹೇಳು.
0: ಒಂದೊಂದ್ ದಿನಕ್ಕೆ ಒಂದೊಂದು ದೇವರಿಗೆ ಪ್ರಸಾದ ಇಡ್ತಾರಲ್ಲ, ಫಸ್ಟ್ ದಿನದಲ್ಲಿ ಏನ್ ಇಡ್ತೀವಿ ಹೇಳು? ತುಪ್ಪ ಇಡ್ತೀವಿ.
1: ತುಪ್ಪ
0: ತುಪ್ಪದಿಂದ ಮಾಡಿದ ಏನಾರು ಇಡ್ತಾರೆ ನೈವೇದ್ಯ ಅಂತ.
1: ಅದೇ ಏನ್ ಮಾಡ್ತೀವಿ ತುಪ್ಪ ಇಡ್ತೀವಿ.
0: ಅದು ಹೇಳ್ಬಿಟ್ರೆ ನೀವು ನೈವೇದ್ಯ ಏನ್ ಮಾಡ್ತೀರಿ ಅಂತ ಬಂದ್ಬಿಟ್ರೆ ನಾನು ಕೇಳೋದೆಲ್ಲ ಕೇಳ್ಕೊಂಡ್ಬಿಡ್ತೀರಾ?
1: ಅಯ್ಯೋ ದೇವ್ರೇ, ಚಿಪ್ಪುಣ್ತನ ಈ ಮಟ್ಟಿಗೆ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಎರಡನೇ ದಿವಸ ಏನ್ ಇಡ್ತೀವ?
0: ಎರಡನೇ ದಿನ ಸಕ್ಕರೆ ಪೊಂಗಲ್ ಅದು ಏನೇನ ಮಾಡ್ತಾರಲ್ವಾ, ಸಕ್ಕರೆಯಿಂದ ಮಾಡಿ ಇಡ್ಬೇಕು.
2: ಅಲ್ಲ
1: ತುಪ್ಪ ಎರಡನೇ ದಿವಸ
0: ನವರಾತ್ರಿಗೆ ಹಂಗೆ
1: ದೇವ್ರಾಯ್ತು. ಮುಂದಿಂದ ಹೇಳು, ಮುಂದಿಂದ ಹೇಳು.
0: ಮುಂದಿನ ದಿನದ ಹಾಲಲ್ಲಿ ಪಾಯಸ ಮಾಡೋದ, ಅಕ್ಕಿ ಪಾಯಸನ ಏನಾದ್ರು ಮಾಡ್ಬೇಕು.
1: ಮೂರನೇ ದಿನ ಅದಕ್ಕೆ ತುಪ್ಪ ಹಾಕ್ತಿಲ್ಲ
0: ಹೇಳದ್ ತುಪ್ಪ ಎಲ್ಲದಕ್ಕೂ ಹಾಕ್ತಿವಿ. ಮುಖ್ಯ ನೈವೇದ್ಯಕ್ಕೆ ಏನ್ ಮಾಡ್ತೀವಿ ಅನ್ನೋದು ಲೆಕ್ಕ.
1: ಆಮೇಲೆ ನಾಲ್ಕನೇ ದಿವಸ
0: ಆಮೇಲೆ ಮಾಲ್ಕೋವಾ ಅಂತ ಮಾಡ್ತಾರಲ್ಲ,
2: ಅದೇನು ತಿಂಡಿ
0: ಸಿಹಿ ಅದು, ಅದನ್ನ ಪ್ರಸಾದವಾಗಿ ಮಾಡ್ತಾರೆ. ಆಮೇಲೆ ಬಾಳೆಹಣ್ಣು, ಇನ್ನೊಂದಿನ ತೆಂಗಿನಕಾಯಿ, ಇನ್ನೊಂದಿನ ಬೆಲ್ಲ. ಹೀಗೆ ಒಂದೊಂದೇ ಒಂದೊಂದೇ ಒಂಬತ್ತು ದಿನಗಳು ಒಂಬತ್ತು ಪ್ರಸಾದಗಳನ್ನ ಮಾಡಿ ದೇವ್ರನ್ನ ಒಲ್ಸ್ಕೊಳ್ಳೋದು ಅಂತ.
1: ನೀನು ಹಿಂಗೆ ಜಪುಣತನ ಮಾಡಿಟ್ಟು ದೇವ್ರು
0: ಯಾರು ಬೇಕು ಹೊಟ್ಟೆ ತುಂಬಿದ್ರು ಕೊಡ್ಬಾರ್ದು, ಹೊಟ್ಟೆ ಹಸ್ಕೊಂಡಿರ್ತಾರ ನೋಡು ಅವ್ರಿಗೆ.

0: ಕರೆದು ಊಟ ಕೊಡ್ಬೇಕಂತೆ, ಹೊಟ್ಟೆ ತುಂಬದವ್ರು ಕೊಡಬಾರ್ದಂತೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತೆ, ಅದ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಾರೆ.
1: ಎಲ್ಲ ಈಗ ಹೊಟ್ಟೆ ತುಂಬಿದೆ, ಹೊಟ್ಟೆ ಹಸ್ತದೆ ಅಂತ ಹೆಂಗ್ ಕಂಡು ಹಿಡಿತೀಯ?
0: ಏ ಜನರು ನೋಡೋದು ಗೊತ್ತಾಗಿಲ್ಲ ಅನ್ಕ.
1: ನೀನ್
0: ಇವ್ರು ಹೇಳಿದ್ರಲ್ಲ, ಈಗ ಪಕ್ಕದ ಮನೆಗೆ ಹೋಗಿ ಆ ಕಡೆ ಮನೆಗೆ ಈ ಕಡೆ ಮನೆಗೆ ನಾಲ್ಕು ಮನೆಗೆ ತಿನ್ನೋ ಹೊಟ್ಟೆ ತುಂಬಿರಕ್ಕಿಲ್ವಾ? ಅವ್ರು ಕೊಡಬಹುದು ಸಾಯಂಕಾಲ ಹೊಟ್ಟೆ.
2: ಮೊದ್ಲೇ ನಾಲ್ಕ್ ಮನೆಗೆ ಹೋಗಿ
0: ಹಂಗ್
2: ಬರಬಾರ್ದು,
0: ನಮ್ಮನೆಗೆ ಬರಬೇಕು.
2: ನಿಮ್ ಮನೇಲಿ ಒಂದ್ ಸ್ಪೂನ್ ತುಪ್ಪ ಹಾಕಿಲ್ಲ,
0: ನಮ್ಮನೆಗೆ ಬಂದ್ರೆ ನಾನು ಹೊಟ್ಟೆ ತುಂಬ ಊಟ ಕೊಡ್ತೀನಿ. ನೀನು ಹಬ್ಬಕ್ಕೆ ನಾಲ್ಕು ಮನೆಗೆ ಹೋಗೋ, ಐದು ಮನೆ
1: ಬಿಡು, ನೀನು ಒಂದ್ ಕೆಲಸ ಮಾಡೋ, ನಮ್ಮನೆಗೆ ಬಂದ್ಬಿಡು, ಇಷ್ಟು ಕಷ್ಟ ಪಡಕ್ಕೆ ಹೋಗ್ಬಿಡ.
0: ನಾನು ಒಬ್ಳೆ ಬರಲ್ಲ,
1: ನಿನ್ ಕಷ್ಟ ನೋಡಕ್ಕಾಯ್ತಿಲ್ಲ ನನಗೆ ಕಣ್ಣಿಂದ.
0: ಒಬ್ಳೆ ಬರಲ್ಲ
1: ಏನು,
0: ನಾನು ಒಬ್ಳೆ ಬರಲ್ಲ, ಮಕ್ಳು
1: ಮರಿತಾಯಿ ಎಲ್ಲಾರನು ಕರ್ಕೊಂಡೆ ಬಾ, ನಮ್ಮನೆಗೆ ಬಾ, ಆರಾಮಾಗಿ ಇದ್ದು ಉಂಡು ತಿಂದು ಹೋಗು. ಅದನ್ನಾರು ಮಾಡು,
0: ಕೇಳ್ತೀನಿ
2: ಹೋಗು ಅಂತ ಹೇಳ.
1: ಅಂದ್ರೆ ಆಕಿದ ಏನ್ ಗೊತ್ತಾ, ನನ್ ಮನೆಗೂ ಯಾರು ಬರ್ಬೋದ್ರಿ, ನಾನು ಯಾರ
0: ಮನೆಗೂ ಎಲ್ಲಿ ಬರ್ತಿದ್ದೆ. ನಾನು ಈಗ ಕರ್ಕ ಬಂದ್ರಲ್ಲ,
1: ಕರ್ಕ ಬಂದೆ ನೋಡ, ಅದು ಎಷ್ಟು ಕಷ್ಟ ಪಟ್ಕೊಂಡ್ ಬಂದ್ ಹೊಡಿಯೋದೊಂದು ಬಾಕಿ.
0: ಇಲ್ಕೊಳಕಾರ ಏನೋ ಕೆಲಸ ಮಾಡ್ತಿದ್ದೆ, ಬೈಲಿ ಬೈಲಿ ಬೈಲಿ ಬೈಲಿ ಮಾತಾಡ್ಕ ಬರೋಣ ಅಂತ.
1: ಪಾಪ ವಿಜಯಕ್ಕಂಗೆ ಸ್ವಲ್ಪ ಬಾಯಿ ತುಂಬಾ ಮಾತಾಡ್ಬೇಕು ಅಂತ. ನೀನ್ ಮಾತಾಡಕ್ಕೂ ಜಿಪುಣತನ ಮಾಡಿದ್ರೆ ಹೆಂಗೆ?
0: ಕೈ ತುಂಬಾ ಕೆಲಸ ಮಾಡೋ ಕಣಕ್ಕ, ಮಾತಾಮೇಲೆ
1: ಏನ್ ಕೆಲಸ ಮಾಡ್ತಾ
0: ಇದ್ದೀನಿ?
2: ಈಗ ನೀನ್ ಆರಂಭ ಮಾಡ್ದೆ ಅಲ್ವಾ, ದಸರಾ ಹಬ್ಬ ಅಂದ್ರೆ ಮಾರ್ನಾಮಿ ಹಬ್ಬಕ್ಕೆ ಕೆಲಸ ಏನೇನ್ ಮಾಡ್ತೀಯಾ ಅಂತ ಕೇಳದೆ ಅಲ್ವಾ? ಈಗ
1: ಅಲ್ಲ, ಯಾಕೆ ಕೇಳದೆ ಅಂದ್ರೆ ಒಬ್ಬೊಬ್ರದ್ದು ಒಂದಂತರ. ಈ ಮೈಸೂರು ಭಾಗದಲ್ಲೆಲ್ಲ ಬೇರೆ ತರದೇ ಇದಿರುತ್ತೆ, ಗೊಂಬೆ ಕೂರ್ಸೋದು ಎಲ್ಲ. ಗೊಂಬೆನ ನಮ್ಮ ಊರ್ ಕಡೆಗಳೆಲ್ಲ ಕೂರ್ಸಲ್ಲ, ಅಂದ್ರೆ ಆ ಅಭ್ಯಾಸ ಇಲ್ಲ ನಮ್ ಕಡೆಗೆ. ಈಗ ದೇವಿ ವ್ರತ ಮಾಡೋದು, ದೇವಿ ಪೂಜೆ ಮಾಡೋದು, ಆಮೇಲೆ ನಂದಾದೀಪ ಹಾಕೋದು 9 ದಿವಸ, ಆಮೇಲೆ ಏನದು ದೇವಿ ಪುರಾಣ ಪುರಾಣ ಓದೋದು, ದೇವಿ ಪುರಾಣಗಳಿರುತ್ತಲ್ಲ ಅದನ್ನು ಓದೋದು, ಆ ಥರದ್ದು ಒಂದೊಂದು ಊರ್ ಕಡೆಗೂ ಒಂದೊಂದು ಅಭ್ಯಾಸ ಇದೆ. ಈಗ ಮೈಸೂರು ದಸರಾ ಹೆಂಗೆ ವಿಶ್ವವಿಖ್ಯಾತವೋ ಹಂಗೆ ಮಡಿಕೇರಿ ದಸರಾ ಸಹ ಪ್ರಸಿದ್ಧವಾದದ್ದೇ. ಆಯ್ತಾ, ಈ ನವಶಕ್ತಿ ಶಕ್ತಿ ದೇವತೆಗಳು
2: ಅಲ್ಲ, ಅಲ್ಲಿ ಹಗಲು ಆನೆ ಮೇಲೆ ಅಂಬಾರಿ ಅಂಬಾರಿ
0: ಮೆರವಣಿಗೆ ಮಾಡ್ತಾರೆ.
2: ತಾಯಿ ಚಾಮುಂಡೇಶ್ವರಿನ ಕೂರಿಸಿ ಮೆರವಣಿಗೆ ಮಾಡುವಂತದ್ದು ಇಲ್ಲಿ ರಾತ್ರಿ.
0: ಅದ್ ಯಾಕೆ ಅಂದ್ರೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರಲಿ ಅಂತ ರಾತ್ರಿ.
1: ಹೌದು, ಹಂಗೆ ಮಾಡ್ತಾರಂತೆ ಬಹಳಷ್ಟು ಜನ. ಅಲ್ಲಿದ್ ಮುಗಿಸಿ ಇಲ್ಲಿ ಇಡೀ ರಾತ್ರಿ ಇಲ್ಲಿ ವೈಭವನ, ಆಮೇಲೆ ಅಲಂಕಾರನ
0: ಎಲ್ಲ ದೇವಸ್ಥಾನಗಳು ಹೆಂಗ ಅಲಂಕಾರ ಮಾಡಿರ್ತಾರೆ ಅಂತೀಯ, ಎರಡ್ ಕಣ್ಣು ಸಾಲದಿಲ್ಲ ನೋಡಕ್ಕೆ.
2: ಒಂದೊಂದು ಮೆರವಣಿಗೆಯಲ್ಲಿ ಬರುವಂತಹ ಒಂದೊಂದು ಪ್ರತಿಮೆನೂ ಕೂಡ ಒಂದೊಂದು ಪುರಾಣವನ್ನ ಹೇಳಿ,
0: ಪುರಾಣದ ಕಥೆಗಳನ್ನ ಹೇಳಂಗೆ ಅದು ಅವೇ ದೇವ್ರೇ ಎದ್ದು ಬಂದ್ರೇನೋ ಅನ್ನಂಗ್ ಮಾಡಿರ್ತಾರೆ.
2: ನೀನ್ ಹೇಳ್ದಂಗೆ ಕಮಲಕ್ಕ, ಎರಡ್ ಕಣ್ಣು ಸಾಲದು ಅವತ್ತು ರಾತ್ರಿ ಮಡಿಕೇರಿ ದಸರಾ ನೋಡ್ಬೇಕು.
0: ಎರಡ್ ಕಣ್ಣು ಸಾಲ್ದಯ್ಯ, ಅದ್ರ ಜೊತೆಗೆ ಇನ್ನೊಂದು ಎಚ್ಚರಿಕೆನು ಬೇಕು.
1: ಏನವ?
0: ಅಯ್ಯೋ, ಎಲ್ಲೆಲ್ಲಿಂದ ಬರ್ತಾವಲ್ಲ ಹೆಣ್ಣು ಮಕ್ಳು ಕರ್ಕೊಂಡು ಹೋಗ್ರೆ, ಬಹಳ ಎಚ್ಚರಿಕೆ ಇರ್ಬೇಕಣವ. ಕಳ್ಳಕಾಕ್ರ ಕಾಟ, ದುಡ್ಡು ಚಿನ್ನ ಇಂಥವೆಲ್ಲ ಗದ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ಎಲ್ಲ ಮನೇಲಿ ಇಟ್ಟು ಬನ್ನಿ ಅಂತ.
1: ಮನೇಲಿಯೂ ಇಡೋದಿಲ್ಲ ಬಿಡು, ಈಗೆಲ್ಲ ಬ್ಯಾಂಕ್ ಮನೇಲಿ ಇಡೋದು ಕಷ್ಟವೇ ಅಲ್ಲ. ಬೆಲೆ ಬಾಳುವ ವಸ್ತುಗಳನ್ನ ಹಿಂಗೆ ಹೊರಗಡೆಗೆ ಹೋದಾಗ ಏನಾರು ಒಂದ್ ಆಗ್ಬಾರದೇ ಆಯ್ತು ಅಂತ ಇಟ್ಕೊಳ್ಳಿ.
2: ಮಕ್ಳು ತಪ್ಪು
1: ಯಾರೋ ಕದ್ರು ಅದು ಇದು. ಹಾ, ಅಕ್ಕ ಹೇಳ್ದಂಗೆ ಮಕ್ಳ ಬಗ್ಗೆ ಎಚ್ಚರಿಕೆಯಾಗಿರ್ಬೇಕು. ಆಮೇಲೆ ಇಡೀ ರಾತ್ರಿ ನಿದ್ದೆ ಮಾಡೋ ಸಮಯ ಅಲ್ವಾ ಅದು? ಇಡೀ ರಾತ್ರಿ ನಿದ್ದೆಗೆಟ್ಟು ಎಲ್ಲೋ ಮೈ ಮರೆತು ಎಲ್ಲೋ ಬಿದ್ದು ಎದ್ದು ಆ ಥರದ್ದೆಲ್ಲ ಆಗೋದಿರುತ್ತೆ. ಎಚ್ಚರವಾಗಿರ್ಬೇಕು, ಗುಂಪಲ್ಲಿರ್ಬೇಕು, ಮತ್ತೆ ಯಾವ್ದಕ್ಕೂ ಸಹಾಯಕ್ಕೂ ಜನ ಇರ್ತಾರೆ. ಜನ ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಎಚ್ಚರಿಕೆ ಯಾವಾಗ್ಲೂ ಅಷ್ಟೇ ಅಲ್ವಾ? ರೋಡಲ್ಲಿ ಹೋಗುವಾಗ, ನಡೆಯುವಾಗ ಎಲ್ಲಿದ್ರೂ ಎಚ್ಚರಿಕೆ ಯಾವಾಗ್ಲೂ ಇರ್ಲೇಬೇಕಲ್ವಾ? ಅದು ಇಂಥ ಸಂದರ್ಭಗಳಲ್ಲಿ ಜಾಸ್ತಿ ಜನಸಂಖ್ಯೆ ಸೇರಿದಂತ ಸಮಯದಲ್ಲಿ ಇನ್ನೂ ಎಚ್ಚರವಾಗಿರೋದು.
2: ರೇಡಿಯೋಗಳಲ್ಲಿ ಹೇಳ್ತಾರೆ, ರೇಡಿಯೋದಲ್ಲಿ ಜನಸಂದಣಿ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯಿಂದ ಇರಿ, ಜಾಗೃತ ಮನೋಭಾವನೆ ಇರಲಿ ಅಂತ ಸಾರಿ ಸಾರಿ ಹೇಳ್ತಾರೆ.
1: ಆಮೇಲೆ ಇನ್ನೊಂದು, ಮಡಿಕೇರಿ ಸಣ್ಣ ಊರು, ಅದಕ್ಕೆ ತನ್ನದೇ ಆದ ಸೌಂದರ್ಯವನ್ನ ಹೊಂದಿರುವಂತಹ ಸಣ್ಣ ಊರಿದು. ಎಲ್ಲಿಂದನೋ ತಡೆಯಲಾರದಷ್ಟು ವಾಹನಗಳು ಜಮಾವಣೆ ಆದಾಗ, ತಡೆಯಲಾರದಷ್ಟು ಜನಸಂಖ್ಯೆ ಬಂದಾಗ ಜನದ ದಟ್ಟಣೆ ಹಾಗೆ ಆಗುತ್ತೆ. ಆ ರೋಡ್ಗಳಲ್ಲಿ ಇರಬಹುದು ಅಥವಾ ಇಲ್ಲಿ ರಾತ್ರಿ ಮೆರವಣಿಗೆ ನೋಡಕ್ಕಿರ್ಬೋದು. ಹಾಗಾಗಿ ಎಚ್ಚರವಾಗಿರೋದು ಯಾವಾಗ್ಲೂ ಒಳ್ಳೇದೇ. ಯಾವಾಗ್ಲೂ
0: ನಮ್ ನಮ್ಗೆ ಬರಬೇಕು, ಇನ್ನೊಬ್ರಿಗೂ ತೊಂದ್ರೆ ಕೊಡಬಾರದು, ನಾವು ತೊಂದ್ರೆ ಕೊಡುವಂಗೆ ನೋಡ್ಕೊಳ್ಬಾರ್ದು.
1: ಬದುಕಿ ಬದುಕಲು ಬಿಡಿ.
0: ಸರಿ ಕಣಕ್ಕ,
1: ಹೌದು, ನೀವು ಆರಾಮಾಗಿರಿ, ನೀವು ಸಂತೋಷವಾಗಿರಿ, ಇನ್ನೊಬ್ರಿಗೂ ತೊಂದ್ರೆ

0: ನಮ್ಮನ್ನು ಬದುಕೋದಕ್ಕೆ ಬಿಡಿ
1: ಬಿಡಿ ಅಷ್ಟೇ ಅಷ್ಟೇ.
0: ಅದ್ ಎಷ್ಟು ಜನ ತಿಳ್ಕೊಳ್ತಾರೆ ಶಾಂತ?
1: ಅಲ್ಲ, ತಿಳ್ಕೊಳ್ದೆ ಇರೋರು ತೊಂದರೆ ಅನುಭವಿಸ್ತಾರೆ.
0: ತಿಳ್ಕೊಂಡಿದ್ದೆ ಹೇಳ್ಬಿಟ್ಟು
1: ಅಲ್ ಕಣಕ, ಬರೀ ಹೇಳದಲ್ಲ, ಈ ಹೇಳದೇ ಬೇರೆ ಇರದೇ ಬೇರೆ. ಆಯ್ತಾ, ನಾನು ಹೇಳಿದೀನಿ ಅಂದ್ರೆ ನಾನು ಹಂಗೆ ಇರ್ಬೇಕು, ನೀನ್ ಹೇಳ್ತೀಯ ಅಂದ್ರೆ ನೀನ್ ಹಂಗೆ ಇರ್ಬೇಕು, ಬರೀ ನೀನ್ ಇನ್ನೊಬ್ರಿಗೆ ಹೇಳ್ತೀಯ ನಾನ್ ಮಾತ್ರ ಮಾಡೋದಿಲ್ಲ ಅಂದ್ರೆ ನಿನ್ಗೆ ಯಾರು
0: ಹೇಳಕ್ಕೆ
1: ಇಲ್ಲ ಕಣಕ. ಇಲ್ಲ ಕಣಕ, ನೀನ್ ಮಾಡಿದ್ದನ್ನಷ್ಟೇ ಹೇಳು, ನಿನಗ್ ಮಾಡಕ್ ಆಗದೆ ಇರೋದನ್ನ ಹೇಳಕ್
0: ಅಲ್ಲ. ಈಗ ನಮ್ ಸುತ್ತಮುತ್ತಲ ಜನ ನೀನು ಗಮನಿಸಿದ್ಯಾ ಏನೋ, ಹೇಳೋದೊಂದು ಮಾಡೋದೊಂದು
1: ಅಲ್ಲ. ಆ ತರದ್ದು ಗಮನಕ್ ಬಂದಾಗ ಬಹಳ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಏನೋ ಆಗುತ್ತೆ, ಕಿರಿಕಿರಿ ಆಗುತ್ತೆ.
0: ಕಮಲಕ್ಕ,
1: ಕಮಲಕ್ಕ ನೇರ ದಿಟ್ಟ ನಿರಂತರ ಆಕಿದ್ ನನ್ಗೆ ಇಷ್ಟ ಆಯ್ತು.
0: ಸಾಯಂಕಾಲ
1: ಹೊರಟ್ಬಿಡು ಆಕಿ ಮನ್ಸಾಗ ಏನೈತೆ ಪಾಪ, ಅದು ಹೊರಗ್ ಬಂತು. ಈ ಸುಮ್ನೆ ಈಗ ಏ ಬನ್ನಿ ಬನ್ನಿ ಬನ್ನಿ ಬನ್ನಿ ಅನ್ನೋದು, ಇರಿ ಇರಿ ಅನ್ನೋದು ಮನ್ಸೊಳಗೆ, ಯಾಕಾರ ಬಂದು ಅಯ್ಯೋ ಯಾದಕ್ಕಾರ ಬಂದಿದ್ದವ ಅಯ್ಯೋಪ್ಪ ಇವಕ್ ನೀರ್ ಕೊಡ್ಬೇಕಾ, ಟೀ ಕೊಡ್ಬೇಕಾ, ಕಾಫಿ ಕೊಡ್ಬೇಕಾ ಅನ್ನೋದಕ್ಕಿಂತ ಈ ಅಕ್ಕನೇ ಇಷ್ಟ ಆದ್ಲು.
2: ಹೋದ್ಮೇಲೆ ಹಿಂದೆ ಹೇಳ್ತಾರೆ, ಅಯ್ಯೋ ಬಂದಿದ್ರಲ್ಲ ನಾವು ಎಷ್ಟೊಂದ್ ಮಾಡಾಕಿದ್ವಿ, ದುಡ್ಡು ಖರ್ಚಾಯ್ತು ಅಂತ. ಅಂತದೆಲ್ಲ ಬೇಡ ಅಂತ ಹೇಳೋದು ನನ್ನ ಉದ್ದೇಶ ಅದೇ.
0: ಕಮಲಕ್ಕ ಅತಿಥಿಗಳು ಪ್ರೀತಿಯಿಂದ ಬಂದಿರ್ತಾರೆ, ಅವ್ರ ಮನಸ್ಸು ಹೇಗಾದ್ರೂ
1: ಪ್ರೀತಿಯಿಂದ ಬಂದಿರ್ತಾರೋ, ಅವಶ್ಯಕತೆಗ್ ಬಂದಿರ್ತಾರೋ,
2: ಈಗ ಅವ್ರ ಮನೇಲಿ ಏನೈತಿ ಅಂತ ನೋಡಕ್ ಬಂದಿರ್ತಾರೋ,
1: ಅದು ಗೊತ್ತಿಲ್ಲ.
2: ಹಂಗು ಇರ್ತಾರ ಕಣವ್ವ, ನೋಡಿದೀನಿ ನಿಮ್ಮ ಮನೇಲಿ ಏನ್ ಇಲ್ವಾ? ಅದಕ್ಕೆ ಇತ್ತಂದ್ರೆ ಚೆನ್ನಾಗಿರೋದು, ಅತ್ತಂದ್ರೆ ಚೆನ್ನಾಗಿ ಬಂದಿರೋದು ನಮ್ಮ ಮನೆಗೆ.
1: ಅಯ್ಯಪ್ಪ, ಇನ್ನೊಂದು ಮೊನ್ನೆ
0: ಮನೆಗೆ ಮಾತ್ರ ಹೋಗ್ಬಾರ್ದಪ್ಪ.
1: ಇಲ್ಲ ಹೋಗಣ ಹೋಗಣ ಪಾಪ, ಆಕಿನೇ ಮನಸ್ಸಿಂದ ಕರೆದಾಗ
2: ಹೋಗ್ಬಾರೀತಾಳೆ.
1: ಬನ್ನಿ ಬನ್ನಿ, ಇವತ್ ಸಂಜೆ ಬನ್ನಿ
2: ಕರಿತೀನಿ ಕಣವ, ನಂದು ಒನಿರೋದೇ
1: ಇದೆ, ಬನ್ನಿ ನಿಮ್ಗೆ
2: ಇಲ್ ಕಣವ್ ಹಂಗೆಲ್ಲ ಮಾಡೋದಿಲ್ಲ, ಬನ್ನಿ ನಮ್ ಮನೆಗ್ ಬನ್ನಿ ನೋಡಿರಂತೆ.
1: ಆಮೇಲೆ ಇನ್ನೊಂದು, ಸಣ್ಣ ಇರೋರ್ ಬಗ್ಗೆ ಸಣ್ಣ ಇದ್ದಾರೆ ಅಂತ ಮಾತಾಡೋದು, ದಪ್ಪ ಇರೋರ್ ಬಗ್ಗೆ ಎಷ್ಟು ದಪ್ಪ ಇದ್ದಾರೆ ಯಾಕಾದ್ರೂ ಎಲ್ಲಾ ಕಾರಣಗಳನ್ನು ಕೇಳಕ್ ಶುರು ಮಾಡೋದು. ಆಮೇಲೆ ಕುಳ್ಗಿರೋರ್ ಬಗ್ಗೆ ಒಂದು, ಎತ್ತರ ಇರೋರ್ ಬಗ್ಗೆ ಒಂದು, ಕರುಗಿರೋರ್ ಬಗ್ಗೆ ಒಂದು, ಬೆಳಗಿರೋರ್ ಬಗ್ಗೆ ಒಂದು, ಒಟ್ಟು ಜನಕ್ಕೆ ಸುದ್ದಿ ಬೇಕು. ನನಗೆ ಅದೊಂದು ಗೊತ್ತಾಗಿದೆ ಇತ್ತೀಚೆಗೆ, ಬಹಳ ಜನರ ಜೊತೆಗೆ ಒಡನಾಟ ಮಾಡಿದ ನಂತರ ನನಗೆ ಗೊತ್ತಾಗಿರೋ ಸುದ್ದಿ, ಒಟ್ಟು ಎಲ್ಲರಿಗೂ ಏನಾರು ಒಂದು ವಿಷಯ ಬೇಕು. ಯಾವ ಮನುಷ್ಯನ ಹತ್ರ ಕಡಿಮೆ ವಿಷಯ ಸಿಗುತ್ತೋ ಅಂದರೆ ಅವನು ಎಲ್ಲ ರೀತಿಯಿಂದ ಚೆನ್ನಾಗಿದ್ದಾರೆ, ಯಾರ ವಿಷಯಕ್ಕೆ ಹೋಗದೆ ತಂಪಾಡಿಗೆ ತಮ್ಮ ಕೆಲಸ ಪ್ರಾಮಾಣಿಕವಾಗಿ ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಇನ್ನೊಂದ್ ತರದ್ ಶುರು
2: ಮಾಡ್ತಾರೆ.
1: ಅವರೇ ವಿಷಯಗಳನ್ನ ಹುಟ್ಟಾಕೊಂಡು ಅದನ್ನ ಪ್ರಸಾರ ಮಾಡಕ್ ಶುರು ಮಾಡುದು.
0: ಅಲ್ಲ, ಈಗ ಆಡ್ಕೋತಾರೆ ಅಂತ ನಾವ್ ಏನ್ ಮಾಡೋದು?
1: ಆಡ್ಕೊಳ್ಳೋರ್ ಬಾಯಿ ಮುಚ್ಚಕ್ ಆಗಲ್ಲ. ಆಯ್ತಾ, ನಮ್ ಪಾಡಿಗೆ ನಾವ್ ಇರೋದು, ಅವಕ್ಕೆ ಭಗವಂತ ಇಲ್ವಾ? ಇನ್ನೇನೋ ಆಗತ್ತೆ,
2: ಎಲ್ಲ ಇರೋದೊಂದು ಭಗವಂತನೇ, ಅವನ್ ಇಟ್ಟಂಗ್ ತಾನೆ ನಾವ್ ಇರೋದು.
0: ಅಲ್ಲ, ಒಂದು ಮಾತಿದೆ ಶಾಂತಕ್ಕ, ಈಗ ತುಂಬಾ ಹೊತ್ತಾಯ್ತು,
2: ಕಲ್ಸಿದವೆ,
1: ಅದೇ ಹಬ್ಬಿಲ್ಲ ಹುಣ್ಣಿಮೆ ಇಲ್ಲ, ನಳ್ರಿ ಅತ್ತಾಗ ಹೋಗೋಣ
2: ಬೆಳಿಗ್ಗೆ.
0: ಆಸರೆ ಆಗ್ತಾರ ಅಂತ ಒಂದ್ ಮಾತಿದೆ, ಆಡ್ಕೊಳ್ಳೋರು ಆಸರೆ ಆಗ್ತಾರ ಹೇಳು ನೀನು ಅಂತ ಇದೆಯಲ್ಲ.
1: ಇಲ್ಲ ಇಲ್ಲ, ಆಗಲ್ಲ, ಆಡ್ಕೊಳ್ಳೋರು ಬರೀ ಆಡ್ಕೊಳ್ಳೋದೇ ಕೆಲ್ಸ.
0: ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತೀಯ?
1: ನೆಗ್ಲೆಕ್ಟ್ ಮಾಡ್ಬೇಕು, ಬಿಟ್ಬಿಡ್ಬೇಕು.
0: ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರೆ ಅರ್ಥ ಆಗುತ್ತಾ?
2: ಏನೋ ಇಂಗ್ಲಿಷ್ ಕಲ್ತವಳು ಹೇಳ್ಕೊಡ್ಲಿ
1: ಏನೋ ಅಂದ, ಅವಾಗ ಇವಾಗ ಒಂದೊಂದ್ ಪದ ಬರ್ತಿದ್ವು
2: ಬಳಸಕ್ಕ, ನೀನ್ ನಾವು ಕಲ್ತ್ಕೊತೀವಿ.
0: ಶಾಂತಕ್ಕ
1: ನೆಗ್ಲೆಕ್ಟ್ ಅಂದ್ರೆ ಅವ್ರನ್ನ ಕೇರ್ ಮಾಡ್ಬಿಡಬೇಕು,
0: ಓದ್ತಾಳೆ ಹಾಡ್ ಹೇಳ್ತಾಳೆ ಕಲ್ತ್ಕೊಂಡವಳು ಈಗ.
1: ಏನೋ ಒಂದ್ ಚೂರು ಚೂರು
2: ದೊಡ್ಡದು ಕಣಕ,
1: ಚೂರು ಚೂರ್ ಹೆಂಗ್ ದೊಡ್ಡದಾಗ್
2: ಚೂರ್ ಚೂರೇ ಸೇರಿದ್ರೆ ತಾನೇ ಹನಿ ಹನಿ
1: ಹನಿ ಹನಿ ಸೇರಿದ್ರೆ. ಈ ಕಮಲಕ್ಕ ಇದಳಲ್ಲ, ಇವಳು ಸಾಮಾನ್ಯದವಳಲ್ಲ, ಮತ್ತೆ ಕರ್ಕ ಬರೋಣ ಅಕ್ಕನ. ಈಗ ಹೋಗೋಣ ನಡಿ, ಮಕ್ಳು ಮರಿಗೆ ತಿಂಡಿ ಬೇಡ.
2: ನಮ್ಮ ಮನೆಗೆ ಮಾತಾಡಿ ಸುಸ್ತಾಗಿದ್ದೀರಾ, ಉಪ್ಸಾರು ಮುದ್ದೆ ಮಾಡಿದೀನಿ, ಬಂದು ಊಟ ಮಾಡ್ಕೊಂಡು ಹೋಗಿರಂತೆ.
1: ಇಷ್ಟೊತ್ತಿಗ
2: ಯಾಕೆ
1: ಇಷ್ಟೊತ್ತಿಗ
2: ಅದೇ ಕನ್ನಡ
1: ಉಪ್ಸಾರು
2: ಮತ್ತೆ ಇನ್ನೇನ್ ಸಾರು ಮಾಡ್ಬೇಕು ನಿಮಗೆ? ಕೊಡಿ
1: ಹಬ್ಬ ಬೇರೆ. ಅಲ್ಲ ಹಬ್ಬ ಬೇರೆ, ಹಿಂಗಾದ್ರೆ
2: ಹಬ್ಬ ರಾತ್ರಿ ಕಣವ, ಮಧ್ಯಾಹ್ನಕ್ಕಲ್ಲ ಸಾಯಂಕಾಲ ಮಾಡೋದು.
0: ಆರೋಗ್ಯ ಮಾಡೋದು ಎಚ್ಚರಿಕೆ ತಗೊಂಡ್ಬಿಟ್ಟು
1: ಎಚ್ಚರಿಕೆ.
2: ಓ, ನಾವ್ ಚೆನ್ನಾಗಿದ್ರೆ ನಮ್ಮನ್ ನೋಡ್ಕೊಂಡಂಗೆ ಯಾರು ಬಂದ್ ನೋಡೋದಿಲ್ಲ, ನಮ್ಮನ್ ನಾವೇ ನೋಡ್ಕೋಬೇಕು.
0: ಅದಕ್ಕೆ ನೋಡಿ, ಹಬ್ಬದಲ್ಲೂ ರಾಗಿ ಮುದ್ದೆ ಉಪ್ಸಾರ್ ಮಾಡ್ಕೊಂಡವಳೆ. ಈಗ ನಮಗೂ ಯಾಕೋ ಮನ್ಸಾಗ್ತಾ ಇದೆ.
2: ಬನ್ನಿ ಬನ್ನಿ ಹೋಗೋಣ,
0: ಅವಳು ಏನಾದ್ರೂ ಅನ್ಕೊಳ್ಳಿ ಅಂತ ಹೋಗೋಣ ಅವ್ರ ಮನೆಗೆ.
2: ಬನ್ನಿ ಬನ್ನಿ ಬನ್ನಿ
1: ನೋಡ್ರಿ, ಏನು ಬೇರೆ ದಾರಿ ಇಲ್ಲ, ಈಗ ಹೋಗಿ ಬಿಡ್ಕೊಂಡು
2: ಬರ್ಬೇಡ್ರಪ್ಪ, ಹಂಗೆ ಬನ್ನಿ
1: ನೋಡ್ರಿ.
3: ಇದುವರೆಗೆ ಮಾತ್ ಮಾತಲ್ಲಿ ವಾರದ ಚರ್ಚೆ ಕೇಳಿದಿರಿ.

0: ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್, ಎಂ ಶಕುಂತಲಾ ಹಾಗೂ ಹೆಚ್ ಜೆ ವಿಶಾಲಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು:
1: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
2: ಟೆನ್ಷನ್ ಯಾಕೆ, ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
1: ಅಂದ್ರೆ
2: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
1: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
2: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
1: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
2: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯೂನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
1: ವಾವ್, ಸೂಪರ್.
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಇದೊಂದು ನಿಧನ ಸುದ್ದಿ. ಹುದ್ದೂರು ಗ್ರಾಮತ್ರ ಅಮ್ಮನಂಡ ಪೌತಿ ಅಣ್ಣಯ್ಯಂಗಿಡ ಪೊಣ್ಣು ಸೀತಮ್ಮ ಬೇಬಿ ಎಂಗ ನಿನಾಂದು ಮರಣಪಟ್ಟಿದ್ದು. 86 ಬಯತ್ರ ಅಮ್ಮನಂಡ ಸೀತಮ್ಮ ಬೇಬಿ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ ದಂಡಗಂಟೆಗೆ ನಡಪ.
4: ಮಗ, ಅದೇನ್ ಮೊಬೈಲು ಮೊಬೈಲು
5: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
6: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಆನ್ ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. Save the number, save lives.
7: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್
1: ಮೈಸೂರಿನಲ್ಲಿ ಬಹಳ ಪ್ರಸಿದ್ಧವಾದ ಮತ್ತು ಪುರಾತನವಾದ ಮತ್ತೊಂದು ವೃತ್ತ ಅಂತಂದರೆ ಚಿಕ್ಕ ಗಡಿಯಾರ. ಈ ಚಿಕ್ಕ ಗಡಿಯಾರವನ್ನು ಡೆಫ್ರಿನ್ ಕ್ಲಾಕ್ ಅಂತಲೂ ಕರೀತಾರೆ. ನೋಡಿ, ಈ ನಮ್ಮ ಮೈಸೂರಿನ ವೃತ್ತಗಳಲ್ಲಿ ಬಹಳಷ್ಟು ಮತ್ತು ಪಾರಂಪರಿಕ ಕಟ್ಟಡಗಳ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಜ್ಞಾಪಕಾರ್ಥಕವಾಗಿಯೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೆನಪೇನಪ್ಪ ಅಂತಂದರೆ, ಡೆಫ್ರಿನ್ ಮತ್ತು ಅವರ ಹೆಂಡತಿ ಮೈಸೂರಿಗೆ ಮಹಾರಾಜರ ಒಂದು ಇನ್ವಿಟೇಷನ್ ಮೇಲೆ ಬಂದು ಹೋಗಿದ್ದರ ನೆನಪು.

ಇದಾಗಿ ಚಿಕ್ಕ ಗಡಿಯಾರವನ್ನು ಕಟ್ಟಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಇದೇನು ದೊಡ್ಡ ಗಡಿಯಾರದಷ್ಟು ಎತ್ತರ ಇರತಕ್ಕಂಥದ್ದಲ್ಲ, ಅಥವಾ ದೊಡ್ಡ ಗಡಿಯಾರವನ್ನು ಮೀರಿಸ್ತಕ್ಕಂಥದ್ದು ಅಲ್ಲ. ಆದರೆ ವಯಸ್ಸಿನಲ್ಲಿ ಮಾತ್ರ ಇದು ಹಳೆಯದು. ಚಿಕ್ಕ ಗಡಿಯಾರ ಅಳತೆಯಲ್ಲಿ ಚಿಕ್ಕದಾದರೂ ವಯಸ್ಸಿನಲ್ಲಿ ಅದು ದೊಡ್ಡದಂತಾನೆ ಹೇಳಬಹುದು. ಗಡಿಯಾರದ ಕೆಳಭಾಗದ ವೃತ್ತದಲ್ಲಿ ಒಂದು ಕಾರಂಜಿ ಇದೆ. 10ನೇ ಚಾಮರಾಜ ಒಡೆಯರ್ರವರು ದೇವರಾಜ ಮಾರುಕಟ್ಟೆ, ಲ್ಯಾನ್ಸ್ಡೌನ್ ಬಜಾರ್, ಅದರ ಮಧ್ಯ ಭಾಗದಲ್ಲಿ ಎರಡು ಫೌಂಟನ್ಗಳನ್ನು ನಿರ್ಮಿಸಿ ಜನರಿಗೆ ಮನೋರಂಜನೆಗೋಸ್ಕರ ಮಾಡಿದಂತಹ ಎರಡು ಫೌಂಟನ್ಗಳಿದ್ವು. ಒಂದು ಎಲಿಗೆಂಟ್ ಫೌಂಟನ್, ಅಲ್ಲಿಂದ ಸ್ಥಳಾಂತರಗೊಳಿಸಿ ಈಗ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವೃತ್ತ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಚಿಕ್ಕ ಗಡಿಯಾರದ ಒಳಗೆ ಬರ್ತಕ್ಕಂತಹ ಫೌಂಟನ್ ಇದು ಸಂಜೆ ಹೊತ್ತು ಪ್ರತಿದಿನ ಆನ್ ಮಾಡ್ತಾ ಇದ್ರಂತೆ. ಜನರಿಗೆ ಒಂದು ರೀತಿಯ ಮನೋರಂಜನೆ ಆಗಿತ್ತು. ಚಿಕ್ಕ ಗಡಿಯಾರ ಅಥವಾ ಅದರ ಕಾರಂಜಿ

ಅವರು ವೃತ್ತ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಚಿಕ್ಕ ಗಡಿಯಾರದ ಒಳಗೆ ಬರ್ತಕ್ಕಂತಹ ಫೌಂಟನ್ನು ಇದು ಸಂಜೆ ಹೊತ್ತು ಪ್ರತಿದಿನ ಆನ್ ಮಾಡ್ತಾ ಇದ್ರಂತೆ. ಜನರಿಗೆ ಒಂದು ರೀತಿಯ ಮನೋರಂಜನೆ ಆಗಿತ್ತು. ಚಿಕ್ಕ ಗಡಿಯಾರ ಅಥವಾ ಅದರ ಕಾರಂಜಿ ಎಲಿಗನ್ ಫೌಂಟನ್ ಅಂತೆಯೇ ಇದ್ದಂತಹದ್ದಾದರೂ ಇದಕ್ಕೆ ವಿಶೇಷತೆ ಏನು ಅಂದರೆ ಭೂಮಟ್ಟದಿಂದ ಕೆಳಗಿದೆ. ಸುಮಾರು 4-5 ಅಡಿ ಕೆಳಗೆ ಹಿಡಿದು ಈ ಫೌಂಟನ್ನನ್ನು ನೋಡಬಹುದು. ಅದರ ಸುತ್ತಲೂ ಅಲ್ಲಲ್ಲಿ ಏಕಶಿಲೆಯಿಂದ ಕೆತ್ತಿದ ಕಪ್ಪು ಬಣ್ಣ ಹೊಡೆದಿರೋದ್ರಿಂದ ಅದು ನೀರು ಬಿದ್ದರೆ ಚೆನ್ನಾಗಿ ಕಾಣತ್ತೆ ಅನ್ನೋ ಉದ್ದೇಶಕ್ಕೆ ಹಾಗೆ ಮಾಡ್ಕೊಂಡಿದ್ದಾರೆ. ಇದು ಕೆಳಭಾಗದಲ್ಲಿ ಕಲ್ಲಿನಿಂದ ಮಾಡಿದ ವೃತ್ತ ಇದೆ. ಅದರ ಮಧ್ಯಭಾಗದಲ್ಲಿ 4 ದಿಕ್ಕಿಗೂ 4-4 ಕಂಬಗಳನ್ನು ಹಾಕಿದ್ದಾರೆ. ಈ ಕಂಬಗಳು ಎರಕ ಹುಯ್ದ ಕಬ್ಬಿಣದಿಂದ ಮಾಡಿರತಕ್ಕಂತಹದ್ದು. ಈ ಎರಕ ಹುಯ್ದಿರತಕ್ಕಂತಹ ಕಬ್ಬಿಣ ಬಿದ್ದರೆ ಮುರಿಯಲ್ಲ, ಒಡೆದೋಗ್ತದೆ, ಬೆಂಡಾಗಲ್ಲ, ಅದು ಅದರ ಕ್ಯಾರೆಕ್ಟ್ರು. ಅಂಥದನ್ನ ಹೊರಗಡೆಯಿಂದ ತರಿಸ್ಕೊಂಡು ಇದನ್ನು ಮಾಡಿ ಅದರ ಮೇಲೆ ಮಂಟಪವನ್ನು ಮಾಡಿದ್ದಾರೆ. ಈ ಮಂಟಪದ ಮಧ್ಯಭಾಗದಲ್ಲಿ ಗ್ರಾನೈಟ್ ಶಿಲೆಗಳಿಂದ ಮಾಡಿದ ಒಂದು ವೃತ್ತವನ್ನು ನಿರ್ಮಿಸಿದ್ದಾರೆ. ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ಕಿಂಡಿ ಥರ ಬಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅದರ ಒಳಗೆ ಹೋಗಿ ಈ ಗಡಿಯಾರಗಳನ್ನು ರಿಪೇರಿ ಮಾಡೋಕ್ಕೆ ಅದೊಂದೇ ದಾರಿ ಇರೋದು. 4 ಗಡಿಯಾರಗಳಿಗೂ ಒಳಭಾಗದಲ್ಲಿ ಚೆನ್ನಾಗಿರೋ ಮಿಷಿನ್ಗಳಿದ್ದಾವೆ. ಅದನ್ನು ಸರಿ ಮಾಡಲಿಕ್ಕೆ ಅಥವಾ ರಿಪೇರಿ ಮಾಡಲಿಕ್ಕೆ ಅಥವಾ ವೈಂಡಿಂಗ್ ಮಾಡಲಿಕ್ಕೆ ಇದರ ಒಳಗಿಂದನೇ ಹೋಗಬೇಕು. ಅದಕ್ಕೂ ಒಂದು ಕಾಸ್ಟ್ ಇರೋದು, ಒಂದು ಸಣ್ಣದೊಂದು ಏಣಿ ಹಾಕಿದ್ದಾರೆ. ಆ ಏಣಿ ಒಳಗೆ ಹತ್ತಿ ಕಂಬಗಳ ಮಧ್ಯದಲ್ಲಿ ಇದನ್ನು ಹೋಗಿ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಮಧ್ಯೆ 4 ದಿಕ್ಕಿಗೂ ಚೆನ್ನಾಗಿ ಕತ್ತರಿಸಿದ ಕಲ್ಲುಗಳಿಂದ ಒಂದು ರೀತಿಯ ಕಮಾನುಗಳನ್ನು ಮಾಡಿದ್ದಾರೆ. ಗ್ರಾನೈಟ್ ಶಿಲೆಗಳಿಗೆ ಪಾಲಿಷನ್ನು ಮಾಡಿ ಕಮಾನುಗಳನ್ನು ಮಾಡಿದರೆ ಈ ಕಮಾನಿನ ವಿಶೇಷತೆ ಬಹಳ ಮುಖ್ಯವಾದ. ಮೈಸೂರಿನ ಯಾವ ಕಟ್ಟಡಕ್ಕೂ ಈ ವಿಶೇಷತೆ ಇಲ್ಲ. ಅಂದರೆ ಕಮಾನು ಹೆಚ್ಚು ಆಕರ್ಷಕವಾಗಿ ಇಸ್ಲಾಮಿಕ್ ಕಲೆಯ ರೂಪವನ್ನು ಪಡೆದಿದೆ. ಏನು ಅಂತಂದರೆ ಈ ಕಮಾನು ಮಧ್ಯಭಾಗದಲ್ಲಿ ಒಂದು ಕಲ್ಲು ಬರುತ್ತೆ, ಅದಕ್ಕೆ ನಾವು ಕೀ ಸ್ಟೋನ್ ಅಂತ ಕರಿತೀವಿ. ಈ ಕೀ ಸ್ಟೋನ್ ಆರ್ಚ್ ಅಂತ ನಾವು ಇದನ್ನು ಹೇಳೋದು. ಈ ಮಾದರಿಯಲ್ಲಿ ಏನಾದರೂ ಆಕಸ್ಮಿಕವಾಗಿ ಮಧ್ಯದ ಒಂದು ಕಲ್ಲನ್ನು ತೆಗೆದುಬಿಟ್ರೆ ಇಡೀ ಆರ್ಚ್ ಕಳಚಿ ಬಿದ್ದೋಗ್ತದೆ. ಇದು ಈ ಕಲೆಯ ಒಂದು ವಿಶೇಷ ಗುಣ. ಬಂದವರಿಗೆ ಗೊತ್ತಾಗಲಿ ಅಂಥೇಳಿ ಕಾರ್ಪೊರೇಷನ್ ಅವರು ಆ ಮಧ್ಯದ ಕಲ್ಲಿಗೆ 3 ಬಣ್ಣವನ್ನು ಹೊಡೆದಿದ್ದಾರೆ. ಹಳದಿ, ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೊಡೆದು ಅದು ಎದ್ದು ಕಾಣುವಂತೆ ಮಾಡಿದ್ದಾರೆ. ಯಾಕೆ ಈ ಬಣ್ಣ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನರು ನಮ್ಮನ್ನು ಹೋದಾಗೆಲ್ಲ ಕೇಳ್ತಾರೆ. ಅದು ಹೆರಿಟೇಜ್ ವಾಕಿಗೆ ಬಂದಂಥ ಹೊರಗಡೆಯವರಂತೂ ಅದನ್ನು ಯಾಕೆ ಇದಕ್ಕೆ ಮಾತ್ರ ಬಣ್ಣ ಹೊಡೆದಿದ್ದಾರೆ ಅಂತ ಉದ್ದೇಶ ಇದೆ. ಅದು ಬಿತ್ತು ಅಂದರೆ ನಮ್ಮ ಆರ್ಚೆ ಬಿದ್ದು ಹೋಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಇದರ ಮೇಲೆ ಒಂದು ಮಂಟಪ ಇದೆ. ಆ ಮಂಟಪ ಆಕರ್ಷಕವಾಗಿರ್ತಕ್ಕಂಥದ್ದು, ಆ ಮಂಟಪದಲ್ಲಿ 4 ಗಡಿಯಾರಗಳಿವೆ. ಆ 4 ಗಡಿಯಾರಗಳು ರೋಮನ್ ಆಲ್ಫಾಬಿಟನ್ನೇ ಹೊಂದಿರತಕ್ಕಂಥದ್ದು. ಇದು ಈ ಕಲಾತ್ಮಕ ಆಕರ್ಷಣೆಯನ್ನು ಬೇರೆಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ಹೇಳೋದೇನಪ್ಪ ಅಂದರೆ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲ್. ಈ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಯಾವ ಪಾರಂಪರಿಕ ಕಟ್ಟವು ವೃತ್ತವು ಮೈಸೂರಿನಲ್ಲಿ ಇಲ್ಲ. ಆದ್ದರಿಂದ ಈ ವೃತ್ತ ಅತ್ಯಂತ ಪ್ರಮುಖವಾದದ್ದು ಮತ್ತು ಆಕರ್ಷಕವಾದದ್ದು. ಇದು ಕೆಟ್ಟೋಗಿತ್ತು. ಇದನ್ನು ಕಾರ್ಪೊರೇಷನ್ ಅವರು ಮತ್ತು ನಮ್ಮ ಇಂಟ್ಯಾಕ್ ಮೆಂಬರ್ಗಳ ಬೇಡಿಕೆಯಂತೆ HMT ಅವರನ್ನು ಕರೆಸಿ ಈಗ ರಿಪೇರಿ ಮಾಡಿಸ್ತಾ ಇದ್ದಾರೆ. ವೃತ್ತದ ಸುತ್ತ ಈಗಿರ್ತಕ್ಕಂಥ ಆಕರ್ಷಣೆ ಇದೆಯಲ್ಲ, ಇದನ್ನು ಮಾಡಿದಂಥವ್ರು 2 ಕಾರ್ಪೊರೇಷನ್ ಕಮಿಷನರ್ಗಳು. ಒಬ್ಬರು ಬೆಟ್ಸೂರು ಮಠ ಅವರು ಮತ್ತು ಇನ್ನೊಬ್ಬರು ರಾಯ್ಕರ್, 2 IAS ಆಫೀಸರ್ಗಳು. ಸುತ್ತಲೂ ಕಲ್ಲುಗಳನ್ನು ಹಾಕಿ, ಚಪ್ಪಡಿಯನ್ನು ಹಾಕಿ ವೃತ್ತವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈಗ ಒಂದು ಆಕರ್ಷಕವಾದ ಕೆತ್ತನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಮೈಸೂರಿನ ಜಾನಪದ ಕಲಾವಿದರು, ಮೈಸೂರಿನ ನೃತ್ಯಗಾರರು, ಮೈಸೂರಿನ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು, ಬೀದಿ ನಾಟಕವನ್ನು ಮಾಡ್ತಕ್ಕಂಥವರು ಸಹ ಈ ವೃತ್ತದಲ್ಲಿ ಅದನ್ನು ಬಳಸ್ಕೋತಾ ಇದ್ದಾರೆ. ಯಾಕಂದರೆ ಸುತ್ತ ಜಾಗ ಇದೆ, ಎಷ್ಟು ಜನ ಬೇಕಾದ್ರೂ ಕೂತ್ಕೊಂಡು ನೋಡುವಂಥ ಕಲ್ಲಿನ ಚಪ್ಪಡಿಗಳನ್ನು ಹಾಕಿದ್ದಾರೆ. ಆದ್ದರಿಂದ ಇದು ಒಂದು ಪ್ರಮುಖವಾದ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಮೈಸೂರಿಗೆ. ಈ ವೃತ್ತ
ಇದೇ ರೀತಿ ಉಳಿಸ್ಕೊಂಡು

0: ಬೇಕು. ಯಾಕಂದ್ರೆ ಇದು ಸಹ ಈ ವೃತ್ತಕ್ಕೆ ಸೇರಿದ ಹಾಗೆ ಮತ್ತು ಒಂದು ವಿಶೇಷ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ, ಅದರಲ್ಲಿ ಪ್ರಮುಖವಾದಂತಹದ್ದು ಮೈಸೂರು ಪಾಕನ್ನು ಮಾಡಿದಂಥವರ ಅಂಗಡಿ. ಅಂದರೆ ಕಾಕಾಸುರ ಮಾದಪ್ಪ ಅಂತಕ್ಕಂಥವರು ಒಬ್ಬರು ಅರಮನೆಯಲ್ಲಿದ್ದಂತಹ ಅಡುಗೆಯವರು. ಒಂದು ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ನೀವು ಯಾವುದಾದ್ರೂ ಒಂದು ಹೊಸ ಥರದ ತಿಂಡಿಯನ್ನು ಮಾಡಿ ನಮಗೆ ಸ್ವೀಟನ್ನು ಮಾಡಬೇಕು ಅಂತ ಕೇಳಿದಾಗ ಇವರು ಒಂದು ಸ್ವೀಟನ್ನು ಮಾಡ್ತಾರೆ. ಆ ಸ್ವೀಟನ್ನು ತಿಂದಂಥವರು ಬಂದಂಥ ಗೆಸ್ಟ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಹೆಸರೇನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಕಾಕಾಸುರ ಮಾದಪ್ಪ ಭಾಳ ಯೋಚನೆ ಮಾಡಿ ಮೈಸೂರು ಪಾಕ್ ಅಂತ ಕರಿಬಹುದಾ ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರು ಪಾಕ್ ಅನ್ನೋದು ಬಹಳ ಪ್ರಸಿದ್ಧವಾದಂಥ ಸ್ವೀಟ್ ಆಗಿ ಅಲ್ಲಿಂದ ಪ್ರಾರಂಭ ಆಯಿತು. ಇದು ಎಷ್ಟು ಪ್ರಸಿದ್ಧ ಆಗಿದೆ ಅಂತಂದರೆ, ಇವತ್ತು ಅದೇ ಕಾಕಾಸುರನ ನಾಲ್ಕನೇ ವಂಶಸ್ಥರು ಈಗ ಅಲ್ಲಿ ಗುರು ಸ್ವೀಟ್ ಮಾರ್ಟ್ ಅಂತ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ವೃತ್ತದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಹಣ್ಣಿನ ವ್ಯಾಪಾರಿಗಳು, ಅದು ಹೆಂಗಸರು ಅಲ್ಲಿ ಕೂತ್ಕೊಂಡು ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಇದೇ ಒಂದು ಸಣ್ಣ ಮಾರುಕಟ್ಟೆ ಥರ, ಹಣ್ಣಿನ ಮಾರುಕಟ್ಟೆ ಥರ ಇದೊಂದು ವೃತ್ತದಲ್ಲಿ ನಡೀತಾ ಇದೆ. ಜಾನಪದ ಕಲಾವಿದರು, ವಿದ್ಯಾರ್ಥಿಗಳು ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಅಂಗಡಿಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ವ್ಯಾಪಾರ ಮಾಡೋಕ್ಕೆ ತೊಂದರೆ ಮಾಡೋದಿಲ್ಲ, ಅವ್ರನ್ನ ಸೈಡ್ಗೆ ಹೋಗುವಂತೆ ನೋಡಿಕೊಂಡು ಇವರು ತಮ್ಮ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ಬಾರಿಸು ಕನ್ನಡ ದಿಂಡಿಮವ ಅಂತಕ್ಕಂಥ ಹಾಡನ್ನು ಕೆಲವು ವಿದ್ಯಾರ್ಥಿ ಸಂಘಗಳು ಸೇರಿಕೊಂಡು ಈ ವೃತ್ತದಲ್ಲಿ ಹಾಡಿದ್ದಾರೆ. ಅದು ಇವತ್ತಿಗೂ ಪ್ರಸಿದ್ಧವಾಗಿದೆ. ಜಾನಪದ ನೃತ್ಯಗಳನ್ನು ಮಾಡೋದಕ್ಕೆ ಈ ವೃತ್ತವನ್ನು ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. ಆ ವೃತ್ತದ ಸ್ಪೆಷಲ್ ಅದೇನೆ.
1: ಮೈಸೂರು ವೃತ್ತಾಂತರಂಗ, ಮೈಸೂರು ವೃತ್ತಾಂತರ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕೇಳುಗರೆ, ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45:38.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಾಪೋಕು ಶ್ರೀ ಪೊನ್ನುಮಂತಪ್ಪ ದೇವಾಲಯದಲ್ಲಿ ಮಾಸಿಕ ಬೆಳ್ಳಾಟಂ ಇಂದು ನಡೆಯಲಿದ್ದು, ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಕಕ್ಕಬೆಯ ಬೊಳ್ಳನಮಂಡ ಮುತ್ತಣ್ಣ ಕಮಲಾಕ್ಷಿ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
5: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108755274.

0: ಅಥವಾ 9448448744.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
6: ಅಯ್ಯೋ ಸುಮ್ಕಿರವು,
5: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
6: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
7: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
8: ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿನಲೆ.
7: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,

ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಚಿತ್ರಗೀತೆ. ಕೆ ಕಲ್ಯಾಣ್ ಅವರು ಬರೆದಿರುವ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಇದುವರೆಗೆ ಚಿತ್ರಗೀತೆಯನ್ನು ಕೇಳಿದಿರಿ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಬೆಂಗಳೂರ 3.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
3: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನ ಹುಂಡಿ, ಮೈಸೂರು.
4: ಆಕಾಶವಾಣಿ ಮಡಿಕೇರಿ, ಸಮಯ 10:38. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಎನ್ಪಿ ರಾಮಸ್ವಾಮಿಯವರ ಹಾಡುಗಾರಿಕೆ, ತಂಜಾವೂರು ಪೊನ್ನಯ್ಯ ಪಿಳ್ಳೈಯವರ ಕೃತಿ, ನೀಲಾಂಬರಿ ರಾಗ ಆದಿತಾಳ.

ಈಗ ಕೇಳೋಣ ಪಲ್ಲವಿ ಗೋಪಾಲ ಅಯ್ಯರವರ ಕೃತಿ, ಚೆಂಬೈ ವೈದ್ಯನಾಥ ಭಾಗವತರವರ ಹಾಡುಗಾರಿಕೆ, ತೋಡಿರಾಗ ಆದಿತಾಳ.

ಈಗ ಕೇಳೋಣ ಮೈಸೂರು ವಿ ರಾಮನಾಥನ್ ಅವರ ಹಾಡುಗಾರಿಕೆಯಲ್ಲಿ ರಾಮಸ್ವಾಮಿ ಶಿವನವರ ಕೃತಿ ಜನರಂಜಿನಿ ರಾಗ ಆದಿತಾಳ.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
2: ಅಯ್ಯೋ ಸುಮ್ಕಿರವು,
1: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
2: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
3: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
4: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿಯಲೆ.
3: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:33:55 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಶ್ರೋತೃಗಳಿಗೆ ಗಾನ ಭಜನ ಕಾರ್ಯಕ್ರಮವನ್ನು ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ ಚಟ್ಟಂಗಡ ರವಿಸುಬಯ್ಯ. ಕಾರ್ಯಕ್ರಮದ ಮೊದಲಿಗೆ ಬಾಹುಬಲಿ 2 ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ ಕಾಲಭೈರವ. ಮನೋಜ್ ಮೊಂಟಶಿರವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು MM ಕ್ರೀಮ್.

ಪ್ರಿಯ ಶ್ರೋತೃಗಳೇ, ಗಾನಭಜನ ಕಾರ್ಯಕ್ರಮದ ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಸ್ವರದಲ್ಲಿದೆ. ಚಿತ್ರ ಬಿ ಹ್ಯಾಪಿ. ಹರೀಶ್ ಉಪಾಧ್ಯಾಯ್ ಅವರ ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಪ್ರಣವ್ ವತ್ಸ, ಸುಕೃತಿ ಭಾರದ್ವಾಜ್ ಹಾಗೂ ಹರ್ಷ.

ಪ್ರಿಯಶ್ರೋತೃಗಳೇ, ಮುಂದೆ ಕೇಳೋಣ. ರಿಯಾ ಮುಖರ್ಜಿಯವರ ಸಾಹಿತ್ಯಕ್ಕೆ ಎಂ ಎಂ ಕ್ರೀಮ್ ಸಂಗೀತ ಅಳವಡಿಸಿ ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿಂಗು ಹಾಡಿರುವಂಥ ಗೀತೆ ಆರ್ ಆರ್ ಆರ್ ಚಿತ್ರದ್ದು.

ಆತ್ಮಿಷತ್ತುಗಳೇ, ಮುಂದಿನ ಗೀತೆ ಶಿವಹರಿ ವರ್ಮ ಅವರ ಸ್ವರದಲ್ಲಿದೆ. ಇದು ಭಂಡಾರ್ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಶಿವಹರಿ ವರ್ಮ.

ಇನ್ನು ಮುಂದೆ ಕೇಳೋಣ ಪುಷ್ಪ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾಣ್. ರಕೀಬ್ ಆಲಂ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವಿಶ್ರೀ ಪ್ರಸಾದ್.

ಇನ್ನು ಮುಂದೆ ಮನೋಜ್ ಮೊಂಟಶಿರ ಅವರ ಸಾಹಿತ್ಯಕ್ಕೆ MM ಕೀರವಾಣಿ ಸಂಗೀತ ಅಳವಡಿಸಿರುವ ಬಾಹುಬಲಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ

ಆತ್ಮೀಯ ಶ್ರೋತೃಗಳೇ, ಇದು ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಗೀತೆ. ಗವರ್ನರ್ ಚಿತ್ರದು, ಹಾಡಿದರೆ ಜಾವೇದ್ ಅಲಿ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅಮಿತ್ ತ್ರಿವೇದಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
2: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
3: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
1: 6:30
0: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಪ್ರಿಯ ಶ್ರೋತೃಗಳೇ, ಸಮಯ 11:04:37 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವಿಜಯದಶಮಿ ಚಿತ್ರದ ಈ ಗೀತೆಯನ್ನು. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಪ್ರಿಯ ಶ್ರೋತೃಗಳೇ, ಸಮಯ 11:04:37 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವಿಜಯದಶಮಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವಾ.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ಕೆ ದುರ್ಗಾ, ಬಿ ಎನ್ ರಾಧಾ, ಪಿ ಲೀಲಾ ಹಾಗೂ ಸಂಗಡಿಗರು ಹಾಡಿರುವ ದಸರಾ ಚಿತ್ರದ ಗೀತೆಯನ್ನು ಎಂ ಪಾಪಯ್ಯ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಆನಂದಿ ಪ್ರಭಾ ಹಾಗೂ ಹುಣಸೂರು ಕೃಷ್ಣಮೂರ್ತಿಯವರದ್ದು.

ಇನ್ನು ಮುಂದೆ ಕೇಳೋಣ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮನೆದೇವರು ಚಿತ್ರದ ಈ ಗೀತೆಯನ್ನು ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ರೀ. ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗ್ಬರಣ್ವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬಾಳು ಬೆಳಕಾಯಿತು.
3: ಶ್ರೋತೃಗಳೇ, ಈಗ ಕೇಳಿ ಮನೆ ದೇವರು ಚಿತ್ರದ ಗೀತೆಯನ್ನು.
4: ಗಂಗಾ ಗಂಗಾ

ಆತ್ಮೀಯ ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಟಿಪ್ಪು ಹಾಗೂ ರೋಶಿನಿಯವರ ಸ್ವರದಲ್ಲಿ ಸೂರ್ಯಕಾಂತಿ ಚಿತ್ರದ ಈ ಗೀತೆಯನ್ನು. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಇಳಯರಾಜ

0: ವಸಂತ ಕಾಲ ಬಂದಾಗ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು, ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ?
1: ಆತ್ಮೀಯ ಶ್ರೋತೃಗಳೇ, ಸಮಯ 11:27 ಆಗಲಿದೆ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸ್ಯಾಮ್ಸನ್ ಹಾಗೂ ಸಂಗಡಿಗರು ಹಾಡಿರುವ ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆಯನ್ನು. ಋಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಸ್ಯಾಮ್ಸನ್.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನ ಹುಂಡಿ, ಮೈಸೂರು.
2: ಪ್ರಿಯ ಶ್ರೋತೃಗಳೇ, ಈಗ ಕೇಳೋಣ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು. ಹಾಡಿದರೆ ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಎಸ್ ಎ ರಾಜ್ಕುಮಾರ್.

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ,
1: ಅಯ್ಯೋ ಸುಮ್ಕಿರವೋ,
0: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿ ಮ್ಯಾಲೆ.
2: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,
4: ಪ್ರಿಯ ಕೇಳಿದ್ರೆ ಈಗ ಕೇಳೋಣ ಪ್ರೇಮೋತ್ಸವ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಪ್ರವೀಣ್ ದತ್ ಅವರ ಸಂಗೀತ, ಹಂಸಲೇಖ ಅವರ ಸಾಹಿತ್ಯವಿದೆ.

ಮುಂದಿನ ಗೀತೆ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಸಂಗೀತ ಅಳವಡಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿತ್ರ ಸೂರ್ಯವಂಶ.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಶ್ರೋತೃಗಳೇ, ಸಮಯ 11:50 ಆಗಲಿದೆ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ರತ್ನಮಲ ಪ್ರಕಾಶ್ ಅವರ ಸ್ವರದಲ್ಲಿ ನಾಗಮಂಡಲ ಚಿತ್ರದ ಗೀತೆಯನ್ನು. ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಸಿ ಅಶ್ವಥ್.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಕನಸುಗಾರ ಚಿತ್ರದು, ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಜೇಶ್ ರಾಮನಾಥ್ ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು.

0: ಶ್ರೋತೃಗಳೇ, ಸಮಯ 12 ಗಂಟೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರನ್ನವರಾತ್ರಿಯ 5ನೇ ದಿನವಾದ ಇಂದು ದುರ್ಗಾಮಾತೆಯ ಅವತಾರ ಸ್ಕಂದಾದೇವಿಗೆ ಪೂಜೆ. ವಿಜಯದ ದೇವತೆಯಾಗಿ ಪೂಜಿಸಲ್ಪಡುವ ಸ್ಕಂದಾದೇವಿ ದೇವತೆಗಳ ಸೇನಾಧಿಪತಿ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಎಂಬ ಐತಿಹ್ಯವಿದೆ. ನಾಡಿನ ಶಕ್ತಿದೇವತೆಯ ದೇಗುಲಗಳಲ್ಲಿ ಇಂದಿನ ವಿಶೇಷ ಅಲಂಕಾರ ಗಮನ ಸೆಳೆಯುವಂತಿದೆ. ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಬಹುಮೂಲ್ಯ ಕೊಡುಗೆ ನೀಡಿದ ಜಗದ್ಗುರು ಮಧ್ವಾಚಾರ್ಯರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕು ರಾಜ್ಯಮಟ್ಟದಲ್ಲಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಔಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ, ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವಾದ ಇಂದು ರಾಷ್ಟೀಯ ವಿದ್ಯಾರ್ಥಿ ದಿನ. ಇಂದು ಅಂತಾರಾಷ್ಟೀಯ ಗ್ರಾಮೀಣ ಮಹಿಳಾ ದಿನಾಚರಣೆ. ಮಣ್ಣಿನ ಮಡಿಲಲ್ಲಿ ಶ್ರಮಿಸುವ ಗ್ರಾಮೀಣ ಕೃಷಿಕ ಮಹಿಳೆಯರ ಪರಿಶ್ರಮದಿಂದಲೇ ನಮ್ಮ ಸಮಾಜದಲ್ಲಿ ಸಮೃದ್ಧಿ. ಅವರ ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲಾಗಿದೆ. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ನಾಳೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಉಪಸ್ಥಿತಿಯಲ್ಲಿ ಸೇವೆಗೆ ಸೇರ್ಪಡೆಯಾಗಲಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ತಮಿಳುನಾಡಿನ ಕಟ್ಟುಪಳ್ಳಿ ಶಿಪ್ಯಾರ್ಡ್ನಲ್ಲಿ ಸಮರ್ಥಕ್ ನಿರ್ಮಾಣಗೊಂಡಿದೆ. 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ, 3,750 ಟನ್ಗಿಂತ ಹೆಚ್ಚಿನ ಭಾರವಾಹಕ ಸಾಮರ್ಥ್ಯ ಹೊಂದಿದೆ. ಈ ನೌಕೆ ಪ್ರತಿ ಗಂಟೆಗೆ ಗರಿಷ್ಠ 15 ನಾಟಿಕಲ್ ಮೈಲ್ಸ್ ವೇಗದಲ್ಲಿ ಸಂಚರಿಸಬಲ್ಲುದು. ಬೆಂಗಳೂರು ಲೋಕಭವನದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿದ್ದರು. ತಮ್ಮ ಕಾರ್ಯದ ಅವಧಿಯಲ್ಲಿ ಸಹಕಾರ ನೀಡಿದ ಲೋಕಭವನದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ರಾಜ್ಯಪಾಲರು, ಈ ನೆಲ ಮತ್ತು ಇಲ್ಲಿನ ಜನರ ಪ್ರೀತಿ ತಮಗೆ ಅವಿಸ್ಮರಣೀಯ ಎಂದರು. ಆದ್ಯತಾ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ದಾರರಿಗೆ ಇಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ಅವಕಾಶವಿದೆ. ಅನ್ನಸೇವೆ ಮೊಬೈಲ್ ಆಪ್ ಮೂಲಕ ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಹಾಗೂ ಕೊಪ್ಪಳ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕಳೆದ 1ನೇ ತಾರೀಖಿನಿಂದ ಹೆಸರು ನೋಂದಾಯಿಸಲು ಅನುವು ಮಾಡಿಕೊಡಲಾಗಿತ್ತು. ಈಗ ರಾಜ್ಯಾದ್ಯಂತ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇಂಡಿಯಾ ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಇಂದು ಸಮಾರೋಪಗೊಳ್ಳಲಿದೆ. ಗದಗ್ ಎಸ್ಎಂ ಕೃಷ್ಣಾನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ No. 12 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಅಶೋಕ್ ಪಾಟೀಲ್ ತಮ್ಮ ಮಾದರಿಯೊಂದಿಗೆ ಭಾಗವಹಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಾನು ತಯಾರಿಸಿದ ಮಾದರಿ ಹೆಸರು ಸ್ಕೂಲ್ ಜೋನ್ ಆಟೋಮ್ಯಾಟಿಕ್ ಸ್ಪೀಡ್ ಬ್ರೇಕರ್. ಉಪಯೋಗಿಸಿದ ಉಪಕರಣಗಳು ಮದರ್ ಬೋರ್ಡ್, ಕನ್ವರ್ಟರ್, ಸೌಂಡ್ ಬಜರ್, ಎಲ್ಇಡಿ ಡಿಸ್ಪ್ಲೇ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆಂದರೆ, ಸ್ಕೂಲ್ ಗೇಟ್ಗೆ ಇರುವ ಸೆನ್ಸರ್, ಮಕ್ಕಳು ಅಲ್ಲಿ ನಿಂತರ ಊದ ಕೂಡಲೇ ಸ್ಪೀಡ್ ಬ್ರೇಕರ್ ಓಪನ್ ಆಗುತ್ತದೆ ಮತ್ತು ಟ್ರಾಫಿಕ್ ಲೈಟ್ ರೆಡ್ ಬರುತ್ತದೆ. ಜಿಬ್ರಾ ಪಟ್ಟಿಯಿಂದ ಮಕ್ಕಳು ರೋಡು ಆ ಕಡೆ ಇನ್ನೊಂದು ಸೆನ್ಸರ್ ಅಳವಡಿಸಿದ ದಾಟಿ ಹೋದ ಮೇಲೆ ಸ್ಪೀಡ್ ಬ್ರೇಕರ್ ಕ್ಲೋಸ್ ಆಗುತ್ತದೆ ಮತ್ತು ಇದು ಗ್ರೀನ್ ಲೈಟ್ ಆನ್ ಆಗುತ್ತದೆ. ಇದು ಯಾವುದೇ ಮಾನವನ ಅಗತ್ಯವಿಲ್ಲ. ಇದು 24/7 ಕೆಲಸ ಮಾಡುತ್ತದೆ.
1: ಯುರೋಪ್ ಮತ್ತು ಮಧ್ಯ ಏಷ್ಯಾದಿಂದ ಆಫ್ರಿಕಾ ಖಂಡದತ್ತ ದೀರ್ಘ ಪ್ರಯಾಣ ಬೆಳೆಸುವ ಅಪರೂಪದ ಯುರೋಪಿಯನ್ ರೋಲರ್ ಆಫ್ರಿಕಾ ಮನಹಳ್ಳಿ ತಾಲೂಕು

ಸಕ್ರಹಳ್ಳಿಯಲ್ಲಿ 25ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಣಸಿಕ್ಕಿವೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೃತಪಟ್ಟಿದ್ದ ಕಾಡು ಹಂದಿಗಳ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಫ್ರಿಕನ್ ಸ್ವೈನ್ ಫ್ಲೂನಿಂದ ಅಸುನೀಗಿರುವುದು ದೃಢಪಟ್ಟಿದೆ ಎಂದು ಜಿಎಸ್ ಬೆಟ್ಟ ವಲಯ ಅರಣ್ಯಾಧಿಕಾರಿ ಕೆಪಿ ಸತೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಕಪ್ಪತಗುಡ್ಡ ಸರಹದ್ದಿನ ಶಿಂಗಟರಾಯನಕೇರಿ ತಾಂಡಾದ ಶಿವಾಜಿನಗರದ ಬಳಿ ಮಂಗಳವಾರ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಚಿರತೆ ನಿನ್ನೆ ಗದಗ ಬಳಿ ಬಿಂಕದಕಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಆರ್ಎಫ್ಒ ಮಂಜುನಾಥ್ ಮೇಗಲ್ಮನಿ ಹಾಗೂ ತಂಡ ಕೃಷಿಕ ಹನುಮಂತ್ ಪವಾರ್ ಅವರ ತೋಟದಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿದಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮಂಜುನಾಥ್ ಮೇಗಲಮನಿ ಹಾಗೂ ತಂಡ ಕೃಷಿಕ ಹನುಮಂತ್ ಪವಾರ್ ಅವರ ತೋಟದಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿದಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ವಚನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಕೇಳುಗ ಮಿತ್ರರಿಗೆ ಚಿತ್ರ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನವರಾತ್ರಿ ಹಾಗೂ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳು. ಇದರ ಪ್ರಯುಕ್ತ ನಮ್ಮ ಶ್ರೀರಾಮ ಭಜನಾ ಮಂಡಳಿಯ ಭಗಿನಿಯರಿಂದ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ಮಹಾನವಮಿಯ ವಿಶೇಷತೆಯ ವಿಶ್ಲೇಷಣೆ.
2: ಹೇ ಸ್ವಾತಿ, ಹೇಳ್ ಹೊರಟೆ ಭಜನಾ ಮಂಡಳಿಯವ್ರನ್ನೆಲ್ಲ ಕರ್ಕೊಂಡು?
3: ಲಾವಣ್ಯ, ಗೊತ್ತಿಲ್ವ ನಿನ್ಗೆ ನವರಾತ್ರಿ ನಡೀತಿರೋದು? ನಾವು ಪ್ರತಿ ನವರಾತ್ರಿಯಲ್ಲಿ ಘಟಸ್ಥಾಪನೆ ಮಾಡಿ ದುರ್ಗಾದೇವಿಯನ್ನ ಬರ್ಮಾಡ್ಕೊಂಡು ಸಂಭ್ರಮದಿಂದ ಆಚರಿಸ್ತೀವಲ್ವಾ? ಇದು ನಮ್ಮ ಸಂಪ್ರದಾಯ. ಮತ್ತೆ ಒಂದೊಂದು ದಿನ ಒಬ್ಬೊಬ್ರು ಮನೆಗೆ ಹೋಗಿ ಲಲಿತಾ ಸಹಸ್ರನಾಮ ಹೇಳಿ ದೇವಿಯ ಹಾಡುಗಳನ್ನ ಹಾಡಿ ಬರ್ತೀವಲ್ವಾ? ಇದು ಪ್ರತಿ ವರ್ಷ ನಡೀತಿದೆ, ನೀನ್ ಮರ್ತ್ಬಿಟ್ಯಾ? ಮರೆಯುವಂತ ವಿಷಯನ ಇದು?
2: ಹೌದಲ್ವಾ ಸ್ವಾತಿ, ಮರ್ತ್ಬಿಟ್ಟಿದ್ದೆ.
3: ಸರಿ, ನೀನು ಬಾ ನಮ್ಮ ಜೊತೆಯಲ್ಲಿ. ಇವತ್ತು ಶಿಲ್ಪಮ್ಮನ ಮನೆಯಲ್ಲಿ ಭಜನೆ ಇದೆ, ಅಲ್ಲಿ ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ನವಮಿಯ ವಿಶೇಷತೆ ಬಗ್ಗೆ ವೀಣಾ ಮತ್ತು ಸವಿತಾ ವಿವರಿಸ್ತಾರಂತೆ. ಇವತ್ತಿನ ಭಜನೆ ತುಂಬಾ ವಿಶೇಷವಾಗಿರುತ್ತೆ, ಬಾ.
2: ಹೌದಾ, ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನವರಾತ್ರಿ ಜೊತೆಗೆ ನಮ್ಮ ನಾಡ ಹಬ್ಬ ದಸರಾ ಸಹ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತೇವೆ. ಹಾಗಾಗಿ ಮೈಸೂರು ಅರಸರ ಮನೆದೇವಿಯಾದ ಚಾಮುಂಡೇಶ್ವರಿ ತಾಯಿಯ ಒಂದು ಹಾಡನ್ನ ಹಾಡೋಣ?
3: ಸರಿ, ಹಾಡೋಣ.

0: ಎಷ್ಟು ಅದ್ಭುತವಾದ ಹಾಡು. ಚಾಮುಂಡಮ್ಮ ಬೆಟ್ಟದ ಮೇಲಿಂದ ಹಿಡಿದು ಬಂದೇ ಬಿಟ್ಲು ಅನ್ನೋ ಹಾಗೆ ಇತ್ತು. ನಾಡದೇವಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ.
1: ಹೌದು ಶ್ವೇತಾ, ಹಾಡು ತುಂಬಾ ಚೆನ್ನಾಗಿತ್ತು. ವೀಣಾ, ನವರಾತ್ರಿ ಬಗ್ಗೆ ಹೇಳ್ತೀಯಾ?
2: ಆಯ್ತು ಚಿತ್ರ, ಹೇಳ್ತೀನಿ. ನವರಾತ್ರಿ ಎಂದರೆ ಕೇವಲ 9 ದಿನಗಳ ಹಬ್ಬವಲ್ಲ, ಅದು ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ಕೋಪ ಮತ್ತು ದುಷ್ಟಗುಣಗಳನ್ನು ಜಯಿಸಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವ ಆತ್ಮಶುದ್ಧಿಯ ಪಯಣವಾಗಿದೆ.
0: ನಾವು ನವರಾತ್ರಿ ಅಂದರೆ ದುರ್ಗೆಯ 9 ದಿನಗಳು 9 ತರಹದ ಅಲಂಕಾರ ಮಾಡಿ ಆರಾಧನೆ ಮಾಡೋದು ಅಂತ ಮಾತ್ರ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಗೊತ್ತಾಯಿತು, ನಮ್ಮೊಳಗಿರುವಂತಹ ದುರ್ಗುಣಗಳನ್ನು ನಾಶಪಡಿಸಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಈಗ ತಿಳಿಯಿತು.
1: ಸವಿತಾ, ಅಷ್ಟಮಿ ವಿಶೇಷತೆಯನ್ನು ನೀವು ಹೇಳ್ತೀರಾ?
3: ಅಷ್ಟಮಿ ನವರಾತ್ರಿಯ 8 ದಿನ. ಈ ದಿನ ದುರ್ಗಾದೇವಿಯನ್ನು ಆರಾಧಿಸ್ತೀವಿ. ದುರ್ಗೆ ದುರ್ಗತಿನಾಶಿನಿ. ನಮ್ಮ ಜೀವನದಲ್ಲಿರುವ ದುರ್ಗುಣಗಳನ್ನು ದೇವಿಯ ಪಾದಗಳಲ್ಲಿ ಅರ್ಪಿಸಿ ಒಳ್ಳೆಯ ಆಲೋಚನೆ ಮತ್ತು ಸತ್ಕರ್ಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ದುರ್ಗೆಯ ಒಂದು ಹಾಡನ್ನು ಎಲ್ಲರೂ ಸೇರಿ ಹಾಡೋಣ.

0: ಹಲವು, ಆದರೆ ಶಕ್ತಿ ಒಂದೇ, ಅದೇ ದುರ್ಗಾಶಕ್ತಿ.
1: ಈಗ ನವಮಿಯ ವಿಶೇಷತೆ ಬಗ್ಗೆ ಯಾರು ಹೇಳ್ತೀರಾ? ವೀಣಾ, ನೀನೇ ಹೇಳ್ತೀಯಾ?
2: ಹಾ, ನಾನೇ ಹೇಳ್ತೀನಿ ಚಿತ್ರ. ನವಮಿ ನವರಾತ್ರಿಯ 9ನೇ ದಿನ. ನವಮಿಯನ್ನು ಮಹಾನವಮಿ ಎಂದು ಕರೆಯಲಾಗುತ್ತೆ. ಇದು ದೇವಿಯ ವಿಜಯ ಶಕ್ತಿಯನ್ನು ಸ್ಮರಿಸುವ ಪವಿತ್ರ ದಿನ. ಈ ದಿನ ಜ್ಞಾನ, ಶಕ್ತಿ, ಶಿಸ್ತು, ಯಶಸ್ಸಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇವೆ.
0: ಒಟ್ಟಾರೆ ನವರಾತ್ರಿ ಎಂದ್ರೆ ದೇವಿಯ ಶಕ್ತಿ ನಮ್ಮೊಳಗೆ ಜಾಗೃತ ಆಗ್ಲಿ, ಅಜ್ಞಾನ ದೂರವಾಗಿ ಜ್ಞಾನ ಬೆಳಗಲಿ, ದುಷ್ಟತೆ ನಾಶವಾಗಿ ಧರ್ಮ ಜಯಿಸಲಿ. ಜೈ ದುರ್ಗೆ. ಈಗ ಈ ನವರಾತ್ರಿಯಲ್ಲಿ ಹಾಡುವ ಒಂದು ವಿಶೇಷವಾದ ಸ್ತೋತ್ರದ ಬಗ್ಗೆ ತಿಳಿಸ್ತೀನಿ. ಅದು ಅರ್ಗಲ ಸ್ತೋತ್ರ. ಕನ್ನಡದಲ್ಲಿ ಅರ್ಗಲ ಅಂದ್ರೆ ಅಗಳಿ ಅಥವಾ ಅಡ್ಡಗಲ್ಲು ಅಂತ. ಅರ್ಗಲ ಸ್ತೋತ್ರವು ದುರ್ಗಾ ಸಪ್ತಶತಿ ಅಂದ್ರೆ ದೇವಿ ಮಹಾತ್ಮೆಯ ಅತ್ಯಂತ ಪ್ರಮುಖವಾದ ಭಾಗ. ಒಬ್ಬ ಮನುಷ್ಯನ ಜೀವನದ ಯಶಸ್ಸು, ಸುಖ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ತಡೆಯೊಡ್ಡುವ ನಕಾರಾತ್ಮಕ ಶಕ್ತಿಗಳು ಅಥವಾ ಅಡೆತಡೆಗಳನ್ನ ನಿರ್ಬಂಧ ಮಾಡಲು ಮತ್ತು ದೇವಿಯ ಕೃಪೆಯ ಬಾಗಿಲನ್ನು ನಮಗಾಗಿ ತೆರೆಯಲು ಈ ಸ್ತೋತ್ರವನ್ನ ಬಳಸಲಾಗುತ್ತದೆ.
2: ಅರ್ಗಲ ಸ್ತೋತ್ರ ದೇವಿಯನ್ನು ಮೆಚ್ಚಿಸುವ ಸ್ತೋತ್ರ ಅಲ್ವಾ ಸವಿತಾ?
0: ಹೌದು ವೀಣಾ.
2: ಹಾಗಾದ್ರೆ ಎಲ್ಲರೂ ಸೇರಿ ಅರ್ಗಲ ಸ್ತೋತ್ರವನ್ನು ಹಾಡೋಣವಾ?
0: ಸರಿ, ಎಲ್ಲರೂ ಸೇರಿ ಹಾಡೋಣ.

ತುಂಬ ಚೆನ್ನಾಗಿದೆ ಈ ಅರ್ಗಲಾ ಸ್ತೋತ್ರ. ತಾಯಿ ದುರ್ಗೆ, ಎಲ್ಲರನ್ನ ರಕ್ಷಿಸು, ಸಂತೈಸು, ಆರೈಸು, ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸು. ಈಗ ವಿದ್ಯೆಗೆ ಅಧಿಪತಿಯಾದ ಶಾರದೆಯ ಹಾಡನ್ನು ಹಾಡೋಣ.

ಶಾರದೆ ಎಲ್ಲರಿಗೂ ವಿದ್ಯೆ ಹಾಗೂ ಸಮೃದ್ಧಿ ನೀಡಲಿ. ಈ ದಿನ ನಾವೆಲ್ಲ ಇಲ್ಲಿ ಸೇರಿ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು ಕೂಡ. ಈಗ ನಮ್ಮ ಭಜನೆಯ ಕೊನೆಯ ಹಂತ, ತಾಯಿಯ ಮಂಗಳಾ ಗೀತೆಯನ್ನು ಎಲ್ಲರೂ ಸೇರಿ ಹಾಡೋಣ.

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರು ಭದ್ರಾವತಿ ಹೊಸಮನೆ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯೆಯರು. ಕಾರ್ಯಕ್ರಮದ ರಚನೆ ಶ್ರೀಮತಿ ಚಂದ್ರಕಲಾ ಮಲ್ಲಿಕಾರ್ಜುನ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಜನಾ ಮಂಡಳಿಯ ಸದಸ್ಯೆಯರು ಶ್ರೀಮತಿ ಶಿಲ್ಪಾ ನಾರಾಯಣರಾವ್, ಶ್ರೀಮತಿ ರೂಪಾ ರಂಗನಾಥ್, ಶ್ರೀಮತಿ ವಾಣಿ ಕಂಡೂಜಿರಾವ್, ಶ್ರೀಮತಿ ಶ್ವೇತಾ ರವೀಂದ್ರ, ಶ್ರೀಮತಿ ಸ್ವಾತಿ ತುಕಾರಾಮ್ ರಾವ್, ಶ್ರೀಮತಿ ಚಿತ್ರಾ ಶಿವಕುಮಾರ್, ಶ್ರೀಮತಿ ಲಾವಣ್ಯ ಬಾಲಚಂದ್ರ, ಶ್ರೀಮತಿ ವೀಣಾ ಕಿರಣ್, ಶ್ರೀಮತಿ ಸವಿತಾ ಉಮೇಶ್, ಶ್ರೀಮತಿ ಶೋಭಾ ಪರಶುರಾಮ್. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಮತ್ತು ನಾಡಹಬ್ಬ ದಸರಾದ ಶುಭಾಶಯಗಳು. ಜೈ ದುರ್ಗೆ.
1: ಇದುವರೆಗೆ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ನಂದನ್ ಕುಮಾರ್ ಎಲ್ಒ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಈಗ ಸಮಯ 12:29 ಆಗಲಿದೆ.

0: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
1: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
2: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ. FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ, ಮಡಿಕೇರಿ ಕೇಂದ್ರ.

0: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.

ಶ್ರೋತೃಗಳೇ, ಸಮಯ 12:33:23 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ PCOD ಮತ್ತು PCOS ಸಮಸ್ಯೆಗಳ ಬಗ್ಗೆ ಪರಿಹಾರಗಳು, ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಂಗಮೇಶ್. ಒಂದು ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 2:40 ನಮ್ಮ ನಿಲಯದಿಂದ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವಿರಿ. 4:00 ಕೊಡಗಿನ ಜನಪದ ಹಾಡುಗಳು, ಬಾಳುಪಟ್ಟ ಹಾಗೂ ಶೋಭನೆ ಪದಗಳನ್ನು ಕೇಳುವಿರಿ. 4:30 ಭಕ್ತಿ ಗೀತೆಗಳು. 5:00 ಸಂಧ್ಯಾರಾರತಿ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು, ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸಂಗಮೇಶ್.
1: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಈ ವಿಷಯವಾಗಿ ಮಾತಾಡೋಣ. ಈ ವಿಷಯದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
1: ಮೇಡಮ್, ಆರಂಭದಲ್ಲಿ ತಿಳಿಸಿ, ಪಿಸಿಒಡಿ ಅಂದ್ರೆ ಏನು?
2: ಪಿಸಿಒಡಿ ಅಂದ್ರೆ ಇದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತಾರೆ. ಆದ್ರೆ ಇದು ರಾಂಗ್ ಟರ್ಮ್. ನಿಜ ಅಂದ್ರೆ ಅದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಪಿಸಿಒಎಸ್. ಇದರ ಹೊಸ ವರ್ಡ್ ಇವಾಗ ಪಿಎಂಒಎಸ್, ಪಾಲಿಮೆಟಾಬಾಲಿಕ್ ಎಂಡೋಕ್ರೈನ್ ಓವರಿಯನ್ ಸಿಂಡ್ರೋಮ್. ಸಿಂಡ್ರೋಮ್ ಅಂದ್ರೆ ಇದು ಗ್ರೂಪ್ ಆಫ್ ಡಿಸೀಸಸ್. ಪಿಸಿಒಡಿ ಅಲ್ಲಿ ಸಿಸ್ಟ್ ಸಮಸ್ಯೆ ಅಷ್ಟೇ ಇರೋದಿಲ್ಲ, ಇದರ ಜೊತೆ ನಿಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಓವರ್ ವೇಟ್ ಅಂದ್ರೆ ತುಂಬಾ ತೂಕ ಹೆಚ್ಚಾಗೋದು, ಇದೆಲ್ಲ ಕೂಡಿ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಪಿಎಂಒಎಸ್ ಆರ್ ಪಿಸಿಒಎಸ್ ಅಂತ ಹೇಳ್ತಾರೆ.
1: ಅಂದ್ರೆ ಸರಿಯಾದ ಟರ್ಮ್ ಪಿಎಂಒಎಸ್ ಅಂತೀರ?
2: ಪಿಎಂಒಎಸ್.
1: ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಪ್ರಮುಖವಾಗಿ ಕಂಡು ಬರಲಿಕ್ಕೆ ಕಾರಣ ಏನು?
2: ಈ ಸಮಸ್ಯೆ ಮೊದಲು ಇತ್ತು, ಈ ಸಮಯದಲ್ಲಿ ಇದು ಜಾಸ್ತಿ ಆಗೋ ಕಾರಣ ನಮ್ ಲೈಫ್ ಸ್ಟೈಲ್. ಮೇನ್ಲಿ ಅತಿಯಾಗಿ ಹೊರಗಡೆ ಊಟ ಮಾಡೋದು, ತುಂಬಾ ಕೊಬ್ಬಿನ ಅಂಶ, ಲೈಫ್ ಸ್ಟೈಲ್ ಚೇಂಜಸ್, ನಿದ್ರೆ ಕಡಿಮೆ ಆಗೋದು, ನಿದ್ರೆ ಟೈಮ್ ಹೆಚ್ಚು ಕಡಿಮೆ ಆಗೋದು, ಕುಂತಲೆ ಕೂತು ಕೆಲಸ ಮಾಡೋದು, ವ್ಯಾಯಾಮ ಚಟುವಟಿಕೆ ಕಡಿಮೆ ಇರೋದ್ರಿಂದ ಇವಾಗಿನ ಜನರೇಷನ್ ಅಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ.
1: ಕಾರಣಗಳ ಬಗ್ಗೆ ತಿಳಿಸಿದ್ರಿ. ಈಗ ಒಬ್ಬ ಮಹಿಳೆ ಈ ಪಿಸಿಒಎಸ್ ಅಥವಾ ಪಿಸಿಒಡಿ ಅಥವಾ ಇವಾಗ ಪಿಎಂಒಎಸ್ ಅಂತ ತಾವ್ ಹೇಳಿದ್ರಿ, ಇದರಿಂದ ಬಳಲ್ತಾ ಇದ್ದಾರೆ, ಯಾವ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ?
2: ಸೊ ಇದರಲ್ಲಿ ಫಸ್ಟ್ ಮೇನ್ ಸಿಂಪ್ಟಮ್ ಅಂದ್ರೆ ನಿಮ್ ಮುಟ್ಟು ಡಿಲೇ ಆಗೋದು, ಎವ್ರಿ 1.5 ಮಂತ್ ಗೆ, 2 ಮಂತ್ಸ್ ಗೊಮ್ಮೆ, 3 ಮಂತ್ಸ್ ಗೊಮ್ಮೆ, ಅವ್ರ ಬರ್ದೇನೂ ಇರ್ಬೋದು. ಇದು ಒಂದ್ ಲಕ್ಷಣ. ಅನದರ್ ಲಕ್ಷಣ ಅಂದ್ರೆ ಮುಖದಲ್ಲಿ ಮೊಡವೆ, ಪಿಂಪಲ್ಸ್, ಆಕ್ನೆ, ಸಿವಿಯರ್ ಆಗಿ ಹೇರ್ ಲಾಸ್, ತುಂಬಾ ಸ್ಕಿನ್ ಸ್ಕ್ಯಾಲ್ಪ್ ಕಾಣಿಸ್ಕೊಳ್ಳೋದು, ಆಮೇಲೆ ಕತ್ತಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ, ಆಮೇಲೆ ತುಂಬಾ ವೇಟ್ ಗೇನ್ ಆಗೋದು, ಇದೆಲ್ಲ ಲಕ್ಷಣಗಳು.
1: ಇದೆಲ್ಲ ಲಕ್ಷಣಗಳಂತ ಹೇಳಿದ್ರಿ. ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಇದು ಕಂಡು ಬರುತ್ತೆ ಮೇಡಮ್?
2: ಇದು ಸಾಮಾನ್ಯವಾಗಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದ್ರೆ ಆಫ್ಟರ್ ಪ್ಯುಬರ್ಟಿ, ಮೆನಾರ್ಕೆ ಮುಟ್ಟು ಸ್ಟಾರ್ಟ್ ಆದಾಗಿಂದ 45 ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೂ ಕಾಣಿಸ್ಕೊಳ್ಳುತ್ತೆ.
1: ಇದು ಈ ಸಮಸ್ಯೆಗೂ ಮತ್ತು ಹಾರ್ಮೋನ್ಗೆ ಏನಾದರೂ ರಿಲೇಷನ್ ಇದೆಯಾ?
2: ಹೌದು, ಈ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೇ ಈ ಸಮಸ್ಯೆ ಆಗೋದು. ನಮ್ ಲೈಫ್ ಸ್ಟೈಲ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಸಮಸ್ಯೆ. ಮೇನ್ಲಿ ನಮ್ದು ಫಾಲಿಕಲ್ಸ್ ಅಂತ ಇರುತ್ತೆ ಅಂಡಾಶಯದಲ್ಲಿ, ಅದು ಮೆಚೂರ್ ಆಗಲ್ಲ. ಅದು ಮೆಚೂರ್ ಆಗಿಲ್ಲ ಅಂದ್ರೆ ಎಗ್ ರಿಲೀಸ್ ಆಗಲ್ಲ ಮಂತ್ಲಿ, ಅದರಿಂದ ಇದೆಲ್ಲ ಸಮಸ್ಯೆ ಆಗೋದು. ಮುಂದೆ ಪ್ರೆಗ್ನೆನ್ಸಿ ಆಗ್ಲೇ ಇರೋದು ಈ ಸಮಸ್ಯೆನೂ ಆಗ್ಬೋದು.
1: ಅಂದ್ರೆ ಇದು ಈ ಸಮಸ್ಯೆ ಅನುವಂಶಿಕವಾಗಿ ಏನಾದ್ರೂ ಬರುತ್ತಾ ತಾಯಿಯಿಂದ ಮಗಳಿಗೆ? ಈ ತರ
2: ಜೆನೆಟಿಕ್ ಕಾಸಸ್ ಇರುತ್ತೆ, ನಿಮ್ಮ ಅಕ್ಕ ಅವ್ರ ತಾಯಿಗಿದ್ರೆ ಇರಬಹುದು, ಬಟ್ ಎಲ್ಲಾರ್ಗೂ ಬರುತ್ತೆ ಅಂತ ಏನು ಹೇಳಕ್ಕಾಗಲ್ಲ.
1: ನೀವಾಗ್ಲೇ ಹೇಳಿದ್ರೆ ಅತಿಯಾದ ತೂಕಗನು ಒಂದು ಕಾರಣ ಅಂತ. ಈಗ ಅತಿಯಾದ ತೂಕ ಇರೋರು ಎಲ್ರಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದಾ?
2: ಅತಿಯಾದ ತೂಕ ಎಲ್ಲರಿಗೂ ಇಲ್ಲ, ಬಟ್ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ತುಂಬಾ 75% to 80% ಪೀಪಲ್ ಅದು ವೇಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಡೆವಲಪ್ ಮಾಡೋ ಚಾನ್ಸಸ್ ಇರುತ್ತೆ.
1: ಈಗ ಕೆಲವೊಬ್ರು ತುಂಬಾ ತೆಳ್ಳಗಾಗಿ ಇರ್ತಾರೆ ಹೆಣ್ಮಕ್ಳು, ಅವರು ಈ ಸಮಸ್ಯೆಯಿಂದ ದೂರ ಇದ್ದಾರೆ ಅಂತ ಅರ್ಥನ?
2: ಇಲ್ಲ, ತೆಳ್ಳಗೆ ಇದ್ದವರಲ್ಲೂ ಈ ಸಮಸ್ಯೆ ಇರುತ್ತೆ. ಪಿಸಿಒಎಸ್ ಅಂದ್ರೆ 3 ಸಿಂಪ್ಟಮ್ಸ್, ಒಂದು ಮುಟ್ಟು ಇರ್ರೆಗ್ಯುಲರ್ ಇರೋದು, ಎರಡನೇದು ಹಾರ್ಮೋನ್ ಆಂಡ್ರೋಜನ್ ಎಕ್ಸೆಸ್ ಅಂತ, ಇದರಿಂದ ಮೊಡವೆ ಅದು ಎಲ್ಲ ಜಾಸ್ತಿ, ಮೂರನೇದು ಸ್ಕ್ಯಾನಿಂಗ್ ಅಲ್ಲಿ ಸಿಸ್ ಕಾಣಿಸೋದು. ಈ ಮೂರಲ್ಲಿ ಎರಡ್ ಇದ್ರೂ ಪಿಸಿಒಎಸ್ ಇರುತ್ತೆ. ಸೊ ದಪ್ಪ ಇದ್ರೆ ಅಷ್ಟೇ ಅಂತ ಎಲ್ಲ, ತೆಳ್ಳಗಿದ್ದವರಲ್ಲೂ ಇರುತ್ತೆ, ಇದನ್ನ ಲೀನ್ ಪಿಸಿಒಎಸ್ ಅಂತ ಹೇಳ್ತೀವಿ.
1: ಈಗ ತುಂಬಾ ಸರ್ತಿ ಏನಾಗುತ್ತೆ, ಈ ತರ ಸಮಸ್ಯೆ ಕಂಡು ಬಂದಾಗ ಮಹಿಳೆಯರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಲ್ಲ, ಸರಿಯಾಗಿ ಆಗ್ಬೋದು, ಇನ್ನೊಂದು 1 ತಿಂಗಳು ಅಥವಾ 1-2 ತಿಂಗಳು ವೇಟ್ ಮಾಡೋಣ ಅಂತ ಹೇಳ್ತಾರೆ. ಈ ತರ ಡಿಲೇ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಸಿವಿಯರ್ ಆಗುತ್ತಾ?
2: ಇದು ಸಮಸ್ಯೆ ಯೂಶಲಿ ಇನಿಷಿಯಲಿ ಇಗ್ನೋರ್ ಮಾಡ್ತಾರೆ, ಬಿಕಾಸ್ ಅಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಡೇ ಬೈ ಡೇ ವೇಟ್ ಗೇನ್ ಜಾಸ್ತಿ ಆಗೋದು, ಮೊಡವೆ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ಈ ತರ ಆಗುತ್ತೆ. ಇದನ್ನು ಇಗ್ನೋರ್ ಮಾಡಿದ್ಮೇಲೆ ಮುಂದೆ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಆ ಟೈಮ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ತರ ಸಿಂಪ್ಟಮ್ಸ್ ಮೊದಲೇನೆ ಗೊತ್ ಮಾಡ್ಕೊಂಡು ಅದ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಅದನ್ನ ಕಂಟ್ರೋಲ್ ಆಗಿ ಇಟ್ಕೋಬಹುದು.
1: ಹಾಗಾದ್ರೆ ಇದು ಪಿಸಿಒಎಸ್ ಅನ್ನೋದು ಒಂದು ಕಾಯಿಲೆನಾ ಅಥವಾ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್, ಏನಾಗಿದೆ ಮೇಡಮ್?
2: ಇದು ಪಿಸಿಒಎಸ್ ಅಂದ್ರೆ ಎಲ್ಲಾ ಕೂಡಿ, ಹಾರ್ಮೋನ್ಸ್, ಮೆಟಾಬಾಲಿಕ್ ಡಿಸಾರ್ಡರ್ ಎಲ್ಲಾ ಕೂಡಿ ಈ ಸಮಸ್ಯೆ ಬರುತ್ತೆ. ಇದು ಒಂದು

0: ಡೇ ಇರುತ್ತೆ ಅಂತ ಇರಲ್ಲ, ಎಲ್ಲ
1: ಹ್ಮ್
0: ಆಡ್ ಆನ್ ಆಗಿ ಸಮಸ್ಯೆ ಶುರು ಆಗುತ್ತೆ.
1: ಈಗ ಇನ್ನೊಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಮಹಿಳೆಯರಲ್ಲಿ ಪಿ ಸಿ ಓ ಎಸ್ ಇದ್ರೆ ಪ್ರೆಗ್ನೆಂಟ್ ಆಗೋದು ಕಷ್ಟ ಅಂತ ಕಲ್ಪನೆ ಇದೆ, ಇದು ಎಷ್ಟು ಸತ್ಯ?
0: ಆ ಥರ ಇಲ್ಲ, ಎಷ್ಟೋ ಜನ ಪಿ ಸಿ ಓ ಎಸ್ ಇದ್ದು ಪಿರಿಯಡ್ಸ್ ಇರೆಗ್ಯುಲರ್ ಇದ್ದವರು ನ್ಯಾಚುರಲಿ ಕನ್ಸೆಪ್ಷನ್ ಆಗುತ್ತೆ, ಬಟ್ ಸಿವಿಯರ್ ಪಿ ಎಸ್ ಸಿ ಓ ಎಸ್ ಆ ಥರ ಇದರಲ್ಲಿ ಎಗ್ ರಿಲೀಸ್ ಆಗೋದ ಕಾರಣ ಕನ್ಸೆಪ್ಷನ್ ಆಗೋದಿಲ್ಲ. ಬಟ್ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಲೈಕ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಕೊಡ್ತಾರೆ, ಆ ಸ್ಮಾಲ್ ಟ್ರೀಟ್ಮೆಂಟ್ಸ್ ಇಂದಾನು ಬೇಗ ಕನ್ಸೆಪ್ಷನ್ ಆಗ್ಬೋದು. ಅದ್ರ ಜೊತೆ ವೆಯ್ಟ್ ಲಾಸ್ ಸ್ವಲ್ಪ ಮಾಡಿಕೊಂಡು ಆಮೇಲೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸಲುವಾಗಿ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಇದರಿಂದ ಈಸಿಯಾಗಿ ಕನ್ಸೆಪ್ಷನ್ ಆಗ್ಬೋದು.
1: ಈಗ ಇವೆರಡಕ್ಕೂ ಏನು ಡಿಫರೆನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, ಪಿ ಸಿ ಓ ಡಿ ಅಂದ್ರೆ ಒಂದೇ, ಪಿ ಸಿ ಓ ಎಸ್ ಅಂದ್ರೆ
0: ಪಿ
1: ಒಂದೇ?
0: ಸಿ ಓ ಡಿ ಇಸ್ ಜಸ್ಟ್ ಸಿಸ್ ಅಷ್ಟೇ ಇದ್ರೆ ಪಿ ಸಿ ಓ ಡಿ ಅಂತ ಹೇಳ್ತಾರೆ, ಬಟ್ ಪಿ ಸಿ ಓ ಎಸ್ ಅಂದ್ರೆ ಇದೆಲ್ಲ ಕೂಡಿ ಪಿ ಸಿ ಓ ಎಸ್, ಸೊ
1: ಓಕೆ
0: ಕರೆಕ್ಟ್ ಟರ್ಮ್ ಇಸ್ ಪಿ ಸಿ ಓ ಎಸ್.
1: ಓಕೆ, ಈಗ ಯಾವ ರೀತಿ ಆಹಾರ ಶೈಲಿಯನ್ನ ನಾವು ಫಾಲೋ ಮಾಡಿದ್ರೆ ಈ ಪಿ ಸಿ ಓ ಎಸ್ ಸಮಸ್ಯೆಯಿಂದ ಅಥವಾ ಪಿ ಸಿ ಓ ಡಿ ಸಮಸ್ಯೆಯಿಂದ ಪಾರಾಗಬಹುದು ಅಂತ ಹೇಳ್ತೀರಿ?
0: ಸೊ ಮೇನ್ಲಿ ಪಿ ಸಿ ಓ ಎಸ್ ಆಗೋದು ವೆಯ್ಟ್ ಗೈನ್, ಊಟದಲ್ಲಿ ಹೆಚ್ಚು ಕಡಿಮೆ. ಸೊ ನಾವು ಹೈ ಗ್ಲೈಸಮಿಕ್ ಫುಡ್ಸ್ ಅಂತ ಇರುತ್ತೆ, ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ, ರೈಸ್, ಮೈದಾ, ಫ್ರೈಡ್ ಫುಡ್ಸ್, ಈ ತರ ಫುಡ್ ನ ಅವಾಯ್ಡ್ ಮಾಡಬೇಕು. ಜಾಸ್ತಿಯಾಗಿ ಮೊಳಕೆ ಕಾಳು, ಕಾಳು ಪ್ರೋಟೀನ್ ರಿಚ್ ಫುಡ್ ಅಂತ ಇರುತ್ತೆ, ಎಗ್ಸ್ ತಿನ್ಬಹುದು. ನಾನ್ ವೆಜ್ ತಿನ್ನೋರು ಫ್ರೈಡ್ ಕಿಂತ ಬಾಯ್ಲ್ಡ್ ಆರ್ ಸ್ಟೀಮ್ ನಾನ್ ವೆಜ್ ತಿನ್ಬೇಕು. ಫೈಬರ್ ರಿಚ್ ಅಂದ್ರೆ ಎವ್ರಿ ಊಟದ ಜೊತೆ ನೀವು ಕುಂಬರ್, ಸೌತೆಕಾಯಿ, ಕ್ಯಾರೆಟ್ ಈ ತರ ತಿಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ ನ ಕಡಿಮೆ ಮಾಡುತ್ತೆ. ಹಾಗಂತ ತಿಂದೇ ಇರೋಕೆ ಆಗಲ್ಲ, ಲಿಮಿಟ್ ಅಲ್ಲಿ ವೀಕ್ಲಿ ಒನ್ಸ್ ಆ ತರ ನಿಮ್ಗೆ ಏನ್ ಇಷ್ಟ ಅದು ಲಿಮಿಟ್ ಅಲ್ಲಿ ತಿನ್ಬಹುದು, ಬಟ್ ಅದರ್ ಡೇಸ್ ಕಂಟ್ರೋಲ್ ಮಾಡ್ಬೇಕು ಡಯಟ್ ಅಲ್ಲಿ.
1: ಈಗ ಸಾಮಾನ್ಯವಾಗಿ ನಾವು ಕಾಂಪಿಟೇಟಿವ್ ಯುಗದಲ್ಲಿ ಇದೀವಿ, ಎಲ್ಲರೂ ಒಂಥರ ಮ್ಯಾಡ್ ರೇಸ್ ಅಲ್ಲಿ ಇದಾರೆ, ಬೇರೆ ಬೇರೆ ಜಾಬ್ ಸಲುವಾಗಿ ಆಗಿರ್ಬಹುದು, ಒಟ್ನಲ್ಲಿ ಒಂದು ಪೀಸ್ಫುಲ್ ಲೈಫ್ ಅನ್ನೋದು ತುಂಬಾ ಜನರಿಗೆ ಇಲ್ಲ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಈ ಒತ್ತಡ ಯಾವ ರೀತಿ ಪರಿಣಾಮ ಬೀರುತ್ತೆ ಮೇಡಮ್ ಈ ಪಿ ಸಿ ಓಎಸ್ ಮೇಲೆ?
0: ಒತ್ತಡ ಇಂದ ಆಬ್ವಿಯಸ್ಲಿ ನಮ್ದು ಹಾರ್ಮೋನಲ್ ಆಕ್ಸಿಸ್ ಅಂತ ಇರುತ್ತೆ, ಅದು ಏರುಪೇರು ಆಗುತ್ತೆ, ಅದರಿಂದ ಎಲ್ಲ ಬಾಡಿಯಲ್ಲಿ ಎವ್ರಿಥಿಂಗ್ ಇಂಪೇರ್ ಆಗುತ್ತೆ. ಇದರಿಂದ ಪಿ ಸಿ ಓಎಸ್ ಆಯ್ತು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೀಸಸ್ ಡೆವಲಪ್ ಮಾಡೋ ರಿಸ್ಕ್ ಇರುತ್ತೆ. ಸೊ ಎಷ್ಟೇ ರಿಸ್ಕ್ ಇದ್ರು, ಎಷ್ಟೇ ಕಾಂಪಿಟೇಷನ್ ಇದ್ರು, ಎಷ್ಟೇ ಸ್ಟ್ರೆಸ್ ಇದ್ರು, ನಾವು ನಮ್ ಸ್ಟ್ರೆಸ್ ರಿಲೀಫ್ ಮಾಡೋಕೆ ನಮ್ದು ಡಯಟ್ ಆಯ್ತು, ಎಕ್ಸಸೈಸ್ ಆಯ್ತು, ಯೋಗ, ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆಲ್ಲ ಮಾಡ್ತಾ ಇರಬೇಕು ಆದಷ್ಟು.
1: ನಿಯಮಿತವಾಗಿ ತೂಕ ಕಮ್ಮಿ ಮಾಡೋದ್ರಿಂದ ಈ ಲಕ್ಷಣಗಳು ಕಮ್ಮಿ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಮೇನ್ಲಿ ದಪ್ಪ ಆಗಿರೋರು ಒಬೆಸಿಟಿ ಅಂತ ಹೇಳ್ತೀವಿ, ಓವರ್ ವೇಟ್ ಅಂದ್ರೆ ನಿಮ್ ಬಿ ಎಂ ಐ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ನಿಮ್ ಹೈಟ್ ಮತ್ತೆ ವೇಟ್ ಗೆ, ಅದು 25 ಮೇಲೆ ಇದ್ದವರು ಅಟ್ ಲೀಸ್ಟ್ 5% ಆಫ್ ಯೋರ್ ಬಾಡಿ ವೇಟ್ ಅಂದ್ರೆ ನೀವು ಒಂದು 70 kgs ಇದ್ರೆ 3-4 kgs ಕಡಿಮೆ ಮಾಡಿದ್ರು ನಿಮ್ ಸಿಂಪ್ಟಮ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ.
1: ಅಂದ್ರೆ ಈ ಸಮಸ್ಯೆ ಇರೋರಿಗೆ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ?
0: ಇಗ್ನೋರ್ ಮಾಡಿದ್ರೆ ಆ ಹಾರ್ಮೋನ್ ಪ್ರಾಬ್ಲಮ್ ಆಡ್ ಆನ್ ಆಗ್ತಾ ವೇಟ್ ಜಾಸ್ತಿನೇ ಆಗೋದು ಹೋಗುತ್ತೆ.
1: ಈಗ ಈ ಪಿ ಸಿ ಓ ಎಸ್ ಸಮಸ್ಯೆಗೆ ಏನಾದ್ರೂ ಕಂಪ್ಲೀಟ್ ಕ್ಯೂರ್ ಅಂತ ಇದೆಯಾ ಅಥವಾ ಹೇಗೆ ಮೇಡಮ್?
0: ಇಲ್ಲ, ಇದು ಕಂಪ್ಲೀಟ್ ಕ್ಯೂರ್ ಅಂತ ಇರಲ್ಲ, ಇದನ್ನ ಕಂಟ್ರೋಲ್ ಅಲ್ಲಿ ಅಷ್ಟೇ ಇಡಬಹುದು. ಕ್ಯೂರ್ ಗೆ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಸುಮ್ನೆ ಹೇಳ್ತಿರ್ತಾರೆ, ಬಟ್ ಇಟ್ ಇಸ್ ಅನ್ಕ್ಯೂರೇಬಲ್ ಡಿಸೀಸ್.
1: ಈಗ ತುಂಬಾ ಜನರು ಏನ್ ಮಾಡ್ತಾರೆ, ಓವರ್ ದಿ ಕೌಂಟರ್ ಮೆಡಿಸಿನ್ ಗಳನ್ನ ತಗೋತಾರೆ ಅಥವಾ ಹರ್ಬಲ್ ಸಪ್ಲಿಮೆಂಟ್ಸ್ ಗಳನ್ನ ತಗೋತಾರೆ, ಅದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ?
0: ಅದೆಲ್ಲ ಸ್ಟಡೀಸ್ ಏನು ಪ್ರೂವನ್ ಇಲ್ಲ. ಸೊ ಮೇನ್ಲಿ ಅದು ಎಲ್ಲ ಎಕ್ಸ್ಟ್ರಾ ಏನೋ 1% ಅಷ್ಟೇ ಹೆಲ್ಪ್ ಆಗ್ಬಹುದು, ಬಟ್ ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್.
1: ಈಗ ಡಾಕ್ಟರ್ ನ ಕನ್ಸಲ್ಟ್ ಮಾಡಿರ್ತಾರೆ, ಆರಂಭದಲ್ಲಿ ಕೆಲವೊಂದು ಮೆಡಿಸಿನ್ ತಗೋತಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ಸುತ್ತೆ, ನಂತರ ಮೆಡಿಸಿನ್ ಗಳನ್ನ ಸ್ಟಾಪ್ ಮಾಡ್ತಾರೆ, ಇವ್ರಿಗೆ ಏನಾದ್ರೂ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇದೆಯಾ?
0: ಆ ತರ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮ್ ಪ್ರಾಬ್ಲಮ್ ರಿವರ್ಸ್ ಆಗುತ್ತೆ, ಬಟ್ ನೀವು ಕೊಡೋ ಮೆಡಿಸಿನ್ಸ್ ಜೊತೆಗೆ ನಿಮ್ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಎರಡು ಕೂಡಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಮೇಲೆ ಮತ್ತೆ ನೀವು ಅದೇ ಏನ್ ತಿಂತಿದ್ರ ಅದೇ ತಿಂದ್ರು ಏನು ಎಕ್ಸಸೈಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದು ಸಮಸ್ಯೆ ಹಾಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ.
1: ಮೇಡಮ್, ಆಗ್ಲೇ ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದ್ರಿ, ಇದಕ್ಕೂ ಮತ್ತೆ ಪಿ ಸಿ ಓಎಸ್ ಏನ್ ಸಂಬಂಧ ಇದೆ?
0: ಇನ್ಸುಲಿನ್ ರೆಸಿಸ್ಟೆನ್ಸ್ ಆದ್ರಿಂದ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಅದೆಲ್ಲ ಜಾಸ್ತಿ ಆಗುತ್ತೆ, ಅದರಿಂದ ಮೇನ್ಲಿ ವೆಯ್ಟ್ ಗೈನ್ ಆಗಿ ಈಸ್ಟ್ರೋಜನ್ ಎಕ್ಸಸ್ ಆಗಿ ಈ ತರ ಆಗುತ್ತೆ.
1: ಅಂದ್ರೆ ಇವ್ರಿಗೆ ಏನಾದ್ರೂ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಈ ತರ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆಯಾ?
0: ಪಿ ಸಿ ಓ ಎಸ್ ಆಸ್ ಅ ರಿಸ್ಕ್ ಫಾರ್ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಇನ್ ಫ್ಯೂಚರ್. ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ಇದು ಮುಂದೆ ಮುಂದೆ ಹೋಗಿ ಡಯಾಬಿಟೀಸ್ ಆಗಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ.
1: ಈ ಮಾತ್ರೆ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಮೇಡಮ್ ಪಿ ಸಿ ಓ ಎಸ್?
0: ಇಲ್ಲ, ಮಾತ್ರೆಯಿಂದ ನಮ್ ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಮಾಡಬಹುದು, ಎಗ್ ರಿಲೀಸ್ಗೆ, ಫರ್ಟಿಲಿಟಿಗೆ, ಕನ್ಸೆಪ್ಷನ್ಗೆ ಹೆಲ್ಪ್ ಆಗುತ್ತೆ, ಬಟ್ ಇದರಿಂದ ಸಂಪೂರ್ಣ ಗುಣ ಆಗೋದು ಇಲ್ಲ.
1: ಈ ಸಾಮಾನ್ಯವಾಗಿ ಈ 16 ವಯಸ್ಸಲ್ಲಿ ಮುಟ್ಟು ಆರಂಭವಾದ ತಕ್ಷಣ ಅದು ಸ್ವಲ್ಪ ಸೈಕಲ್ ಇರ್ರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ತಾರೆ, ಇದು ಸತ್ಯನಾ?
0: ಎಸ್, ಇನಿಷಿಯಲಿ ಮುಟ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಇಯರ್ ತುಂಬಾ ಇಂಪೇರ್ ಆಗುತ್ತೆ, ನಮ್ಮ ಹಾರ್ಮೋನಲ್ ಆಕ್ಸಿಸ್ ಮೆಚೂರ್ ಆಗಕ್ಕೆ ಟೈಮ್ ತಗೊಳುತ್ತೆ.

0: ಸೊ ಫಸ್ಟ್ 1-3 ಇಯರ್ಸ್ ಅಲ್ಲಿ ಇರ್ರೆಗ್ಯುಲರ್ ಇರುತ್ತೆ. ಬಟ್ ಅಗೇನ್ ಅದ್ರ ಜೊತೆ ನಿಮ್ಗೆ ಇದು ಬೇರೆ ಲಕ್ಷಣಗಳು ಜಾಸ್ತಿ ಇತ್ತು, ಆಕ್ನೆ, ಹೇರ್ ಲಾಸ್, ಸಿವಿಯರ್ ಇತ್ತು, ಇದು ಇನ್ಸುಲಿನ್ ಕುತ್ತಿಗೆ ಸುತ್ತ ಕಪ್ಪಾಗೋದು, ಅದೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ಈ ತರ ಯು ಆರ್ ಎಟ್ ರಿಸ್ಕ್ ಫಾರ್ PCOS ಅಂತ ತೋರಿಸ್ಕೊಳ್ಬೇಕು.
1: ಹಾಗಾದ್ರೆ ಒಂದ್ ವರ್ಷ ಈ ನೀವು ಹೇಳಿರೋ ಲಕ್ಷಣಗಳಿದ್ರೆ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾಂದ್ರೆ ಅದು ನಾರ್ಮಲ್
0: ಆ ತರ ಇದ್ರೆ ಆರ್ 3-4 ಮಂತ್ಸ್ ಪೀರಿಯಡ್ಸ್ ಬರದೇ ಇದ್ರೆ ಅವಾಗ ತೋರಿಸ್ಬೇಕು, ಇಲ್ಲ 45 days to 35 days ಇರ್ರೆಗ್ಯುಲರಿಟಿ ಕಾಣಿಸ್ಕೊಳ್ಳುತ್ತೆ.
1: ಹಾಗಾದ್ರೆ ಈ PCOS ಮತ್ತೆ ಈ ಮಕ್ಕಳ ಆಗದೆ ಇರೋದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತೀರಾ?
0: ಇಲ್ಲ, ಸಂಬಂಧ ಇದೆ. ಮೇನ್ಲಿ PCOS ಅಲ್ಲಿ ಎಗ್ ಮೆಚುರಿಟಿ ಆಗಿರಲ್ಲ, ಎಗ್ ರಿಲೀಸ್ ಆಗಿರಲ್ಲ. ಸೊ ಎಗ್ ರಿಲೀಸ್ ಆಗಿಲ್ಲ ಅಂದ್ರೆ ಕನ್ಸೆಪ್ಷನ್ ಆಗಲ್ಲ. ಬಟ್ ಸ್ವಲ್ಪ ಜನರಲ್ಲಿ ನಾರ್ಮಲಿನೂ ಕನ್ಸೀವ್ ಆಗ್ತಾರೆ ಆರ್ ವಿತ್ ಮೈನರ್ ಟ್ರೀಟ್ಮೆಂಟ್ ಕನ್ಸೀವ್ ಆಗ್ತಾರೆ. ಸೊ 50% ಪೀಪಲ್ ನಾರ್ಮಲಿನೂ ಕನ್ಸೀವ್ ಆಗ ಚಾನ್ಸ್ ಇರುತ್ತೆ.
1: ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ, PCOS ಮದುವೆ ಆದ ನಂತರ ನಾರ್ಮಲ್ ಆಗಿ ಗುಣಮುಖ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಅದಕ್ಕೂ ಮದ್ವೆಗೂ ಏನು ಸಂಬಂಧ ಇಲ್ಲ. PCOS ಇಸ್ ನಾಟ್ ರಿಲೇಟೆಡ್, ಎಲ್ಲರಿಗೂ ಮದ್ವೆ ಆದ್ರೂ ಆಗಿಲ್ದಿದ್ರು ಅದು ಎಷ್ಟು ಇರಬೇಕು ಹಾಗೆ ಇರುತ್ತೆ.
1: ಈಗ ನೀವೇನಾದ್ರೂ ಸಲಹೆ ಕೊಡೋದಾದ್ರೆ, PCOS ಇರುವಂತ ಮಹಿಳೆಯರು ದಿನನಿತ್ಯ ಒಂದು 5 ರಿಚುವಲ್ಸ್ ಅಂತ ಫಾಲೋ ಮಾಡೋದಾದ್ರೆ ಏನ್ ಮಾಡಬೇಕು?
0: ಸೊ PCOS ಅಂತ ಫಸ್ಟ್ ಆಗಿ ನೀವು ಸ್ಟ್ರೆಸ್ ತಗೊಳ್ಬಾರ್ದು, ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್, ಎಲ್ಲರಲ್ಲೂ ಇರುತ್ತೆ. ಸೊ ಫಸ್ಟ್ ಮಾರ್ನಿಂಗ್ ವೇಕಪ್ ಟೈಮಿಂಗ್ ಯೂಶ್ವಲಿ ರೆಗ್ಯುಲರ್ ಆಗಿರ್ಬೇಕು, ದಿನಾಲು 10 ಗಂಟೆ 11 ಗಂಟೆ 12 ಗಂಟೆ ಎದ್ದೇಳೋದು, ಈ ತರ ಮೇನ್ಲಿ ಫಸ್ಟ್ ನಿದ್ರೆ ಟೈಮಿಂಗ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು, ಡೈಲಿ 7-8 hours ಆಫ್ ಸ್ಲೀಪ್ ಆದಷ್ಟು ತಗೊಳ್ಬೇಕು. ನೆಕ್ಸ್ಟ್ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡಬೇಕು, ಅಟ್ ಲೀಸ್ಟ್ 30-45 minutes ಆಫ್ ಎನಿ ಏರೋಬಿಕ್ ಆಕ್ಟಿವಿಟೀಸ್ ಲೈಕ್ ವಾಕಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಮಾಡ್ಬೋದು ಆರ್ ಸ್ವಿಮ್ಮಿಂಗ್ ಮಾಡ್ಬೋದು ಆರ್ ಯೋಗ ಮೆಡಿಟೇಷನ್. ನೀವು ಸ್ವಲ್ಪ ಸ್ವೆಟ್ ಆಗಿ ಚೆನ್ನಾಗಿ ಟಯರ್ಡ್ ಆಗಬೇಕು, ಆ ಥರ ವೆಯ್ಟ್ ಲಾಸ್ 1-3-4% ಆಗಬೇಕು. ನೆಕ್ಸ್ಟ್ ಥರ್ಡ್ ಇಸ್ ಫುಡ್. ಫುಡ್ ಅಲ್ಲಿ ನೀವು ಅದೇ ಸೇಮ್ ರೈಸ್ ನಾವು ಕಡಿಮೆ ಮಾಡಬೇಕು, ಈಟ್ ರೊಟ್ಟಿ ಪಲ್ಯ ಕಾಳು, ಫೈಬರ್ ರಿಚ್ ಫುಡ್. ಆಮೇಲೆ ಫೋರ್ತ್ ಇಸ್ ಹೊರಗಡೆ ಹೋದಾಗ ಎಕ್ಸಸ್ ಆಗಿ ಜಂಕ್ ಫುಡ್ ತಿನ್ನೋದು, ಪಿಜ್ಜಾ, ಕೋಕ್, ಇದು ಕ್ಯಾನ್ಡ್ ಫ್ರೂಟ್ಸ್, ಜ್ಯೂಸಸ್ ಕಡಿಮೆ ಮಾಡಬೇಕು, ಫ್ರೆಶ್ ಫ್ರೂಟ್ಸ್ ತಿನ್ಬೋದು, ಸ್ಯಾಲಡ್ಸ್ ತಿನ್ಬೋದು, ಈ ತರ ಮಾಡ್ಬೇಕು. ಅಂಡ್ ಫಿಫ್ತ್ ಇಸ್ ಅದೇ ಸ್ಟ್ರೆಸ್ ರಿಡಕ್ಷನ್. ನಿಮ್ ಎಷ್ಟೇ ಕಾಂಪಿಟೇಷನ್ ಇರಲಿ, ಎಷ್ಟೇ ಸ್ಟ್ರೆಸ್ ಇರಲಿ, ಡೈಲಿ ಅದನ್ನ ಜಾಸ್ತಿ ತಲೆಗೆ ತಗೊಳ್ಬಾರ್ದು, ನಿಮ್ದು ಎಷ್ಟಿರುತ್ತೆ ಅಷ್ಟು ಮಾಡಿ, ಯೋಗ ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಆಗಿ ಕರೆಕ್ಟ್ ಟೈಮ್ಗೆ ಮಲ್ಕೋಕ್ ಹೋಗಿ.
1: ಮೇಡಮ್, ಇನ್ನೊಂದು, ಈಗ ನೀವು ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳು ಕಂಡು ಬಂದ್ರೆ PCOS ಅಥವಾ PCOD ಇರಬಹುದು ಅಂತ, ಈ ಲಕ್ಷಣಗಳು ಇರದೇ ಇದ್ರು ಕೂಡ PCOS ಇರುತ್ತಾ?
0: ಇಲ್ಲ, ಅಟ್ ಲೀಸ್ಟ್ 2 ಇರಬೇಕು ನಿಮ್ಗೆ, ಮುಟ್ಟು ಇರೆಗ್ಯುಲರ್ ಇರಬೇಕು, ಆರ್ ಇದು ಹೈಪರ್ ಆಂಡ್ರೋಜನ್ ಎಕ್ಸಸ್ ಸೈನ್ಸ್ ಲೈಕ್ ಅತಿಯಾದ ಕೂದಲು ಮುಖದ ಮೇಲೆ ಮೊಡವೆ, ಆಕ್ನೆ, ಹೇರ್ ಲಾಸ್, ಇವೆರಡು ಇರಬೇಕು. ಇವೆರಡರಲ್ಲಿ ಒಂದಿದ್ದು ವಿತ್ ಸಿಸ್ ಇತ್ತು ಸ್ಕ್ಯಾನಿಂಗ್ ಅಲ್ಲಿ ಅಂದ್ರೂ PCOS.
1: ಏನೆಲ್ಲ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಮೇಡಮ್ ಇದು PCOS ಪತ್ತೆ ಹಚ್ಚಲಿಕ್ಕೆ?
0: PCOS ಪತ್ತೆ ಹಚ್ಚಲಿಕ್ಕೆ ಫಸ್ಟ್ ಹಾರ್ಮೋನಲ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಆಂಡ್ರೋಜನ್ಸ್ ಅಂತ. ಇದು ಆಂಡ್ರೋಜನ್ಸ್ ಮೇನ್ಲಿ ಮೇಲ್ಸ್ ಅಲ್ಲಿ, ಗಂಡ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಬಟ್ PCOS ಅಲ್ಲಿ ಇದು ಹೆಣ್ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದಾನೇ ನಿಮ್ಗೆ ಇದೆಲ್ಲ ಎಗ್ ರಿಲೀಸ್ ಆಗಲ್ಲ, ಇದೆಲ್ಲ ಆಕ್ನೆ ಅದೆಲ್ಲ ಆಗುತ್ತೆ. ಸೊ ಟೆಸ್ಟೋಸ್ಟಿರೋನ್ ಅಂತ ಮಾಡ್ತಾರೆ, ಅದು ಬಿಟ್ಟು ಹಾರ್ಮೋನ್ಸ್ ಲೈಕ್ FSH, LH ಅಂತ ಮಾಡ್ತಾರೆ. ಅಂಡ್ ಇದು ಮುಟ್ಟಿ ಇರೆಗ್ಯುಲರ್ ಆಗಕ್ಕೆ PCOS ಒಂದೇ ಸಮಸ್ಯೆ ಅಲ್ಲ, ಎಷ್ಟೋ ಜನರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲಾಕ್ಟಿನ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಇದ್ರ ಜೊತೆ ಶುಗರ್ಸ್ ಟೆಸ್ಟ್ ಮಾಡಿಸ್ತೀವಿ, ಇನ್ಸುಲಿನ್ ಸೆನ್ಸಿಟಿವಿಟಿ ರೆಸಿಸ್ಟೆನ್ಸ್ ಸಲುವಾಗಿ, ಆರ್ ಡಯಾಬಿಟೀಸ್ ಆತರ ಗೊತ್ತು ಮಾಡ್ಕೊಳ್ಳಿ, ಅದ್ರ ಜೊತೆ BP, ವೇಟ್ ಅದೆಲ್ಲ ನೋಡ್ಬೇಕು.
1: ಮೇಡಮ್, ಇನ್ನೊಂದ್ಸರ್ತಿ ಹೇಳಿ, ಥೈರಾಯ್ಡ್ಗೂ PCOS ಗೆ ಸಂಬಂಧ ಇದೆಯಾ?
0: ಇಲ್ಲ, ಥೈರಾಯ್ಡ್ ಮುಟ್ಟು ಡಿಲೇ ಆಗೋದಕ್ಕೆ ಒನ್ ಆಫ್ ದ ಕಾರಣ ಇಸ್ ಥೈರಾಯ್ಡ್.
1: ಓಕೆ,
0: ಸೊ ಅದು ಇದ್ರೆ ಅದು ಟ್ರೀಟ್ಮೆಂಟ್ ತಗೊಂಡ್ರೆ PCOS ಅಂತ.
1: ಓಕೆ ಓಕೆ, ಈ PCOS ಇರೋ ಹೆಣ್ಮಕ್ಕಳಿಗೆ ಕೆಲವೊಂದ್ಸರ್ತಿ ಈ ಮೆಂಟಲ್ ಸ್ಟ್ರೆಸ್ ಡೆವಲಪ್ ಆಗೋ ಸಾಧ್ಯತೆ ಇದೆಯಾ, ಮಾನಸಿಕ ಆರೋಗ್ಯ ಕೆಡೋ ಸಾಧ್ಯತೆ ಇದೆಯಾ?
0: ಆಬ್ವಿಯಸ್ಲಿ, PCOS ಅಂದ ತಕ್ಷಣ ಎಲ್ರು ಹೆದರ್ಸಕ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ ಮಕ್ಕಳಾಗಲ್ಲ ಅಂತ. ಆಮೇಲೆ ಅವ್ರು ಆಕ್ನೆ ಆಗೋದ್ರಿಂದ, ಹೇರ್ ಲಾಸ್ ಆಗೋದ್ರಿಂದ ಅವರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅದು ಎಕ್ಸ್ಟ್ರಾ ಸ್ಟ್ರೆಸ್ ತಗೊಂತಾರೆ. ತುಂಬಾ ಜನ ಹೇಳೋದು ಸ್ಟ್ರೆಸ್ ಕೊಡೋದು ಜಾಸ್ತಿ ಆಗುತ್ತೆ, ಅದರಿಂದ ಎಕ್ಸ್ಟ್ರಾ ಸ್ಟ್ರೆಸ್ ಆಗಿ ಇನ್ನೂ ಅದು ಪ್ರಾಬ್ಲಮ್ ವರ್ಸ್ ಆಗ್ಬಹುದು.
1: ಇದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಮೇಡಮ್?
0: ಅದೇ, ನಿಮ್ ಡಾಕ್ಟರ್ ಮಾತಾಡ್ಬೇಕು, ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಡೌಟ್ಸ್ ಕ್ಲಿಯರ್ ಮಾಡಬೇಕು. ಫ್ಯಾಮಿಲಿಗೂ ಎಜುಕೇಟ್ ಮಾಡಬೇಕು, ಎವ್ರಿಬಡಿ ಶುಡ್ ನೋ ಈ ಪ್ರಾಬ್ಲಮ್ ಬಗ್ಗೆ, ಇದೇನ್ ದೊಡ್ಡ ಸಮಸ್ಯೆ ಅಲ್ಲ, ಇದೇನ್ ಕ್ಯಾನ್ಸರ್ ಅಲ್ಲ, ಅಷ್ಟೇ, ಇದನ್ನ ನಿಯಮಿತವಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾರು ಸ್ಟ್ರೆಸ್ ತಗೋಬಾರ್ದು, ಆ ಪೇಷಂಟ್ಗೆ ಸ್ಟ್ರೆಸ್ನು ಕೊಡಬಾರ್ದು.
1: ಈಗ ಕ್ಯಾನ್ಸರ್ ಅಂತ ಉಲ್ಲೇಖ ಮಾಡಿದ್ರೆ, ನೀವು ಈ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ಕ್ಯಾನ್ಸರ್ ತನ ಹೋಗುವ ಸಾಧ್ಯತೆ ಇದೆಯಾ?
0: ಹೌದು, ಬಿಕಾಸ್ ಮೆನ್ಸ್ಟ್ರಲ್ ಮಂತ್ಲಿ ಪೀರಿಯಡ್ಸ್ ಬರ್ತಿರಲ್ಲ, ಸೊ ನಿಮ್ದು ಯೂಟ್ರೈನ್ ಲೈನಿಂಗ್ ದಪ್ಪ ಹಾಕೋಂತ ಹೋಗುತ್ತೆ.

0: ಟ್ರೀಟ್ಮೆಂಟ್ ತಗೊಂಡೇ ಇರಲಿಂದ ಅದು ಮುಂದೆ ಸ್ವಲ್ಪ ಜನರಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಡೆವಲಪ್ ಆಗ್ಬೋದು. ಅಂದ್ರೆ ನಿಮ್ದು ಗರ್ಭಾಶಯದ ಲೈನಿಂಗ್ದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇನ್ ವೆರಿ ಫ್ಯೂ ಪೀಪಲ್.
1: ಅವಾಗ ಏನು ಲಕ್ಷಣಗಳು ಕಂಡು ಬರುತ್ತೆ ಮೇಡಮ್?
0: ಹೆವಿ ಬ್ಲೀಡಿಂಗ್ ಆಗುತ್ತೆ, ಮೇನ್ಲಿ ಅದೇ ಒಂದು ಸಿಂಪ್ಟಮ್.
1: ಈಗ ತುಂಬಾ ಜನರು ITL ಕೆಲಸ ಮಾಡೋರೆಲ್ಲ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಡಾಕ್ಟರ್ ಪ್ರೊಫೆಷನಲ್ ನೈಟ್ ಶಿಫ್ಟ್ ಇದ್ದೇ ಇರುತ್ತೆ, ಆ ತರದವರು ಹೆಲ್ದಿ ಆಗಿರ್ಬೇಕು ಅಂದ್ರೆ PCOS ಇಂದ ದೂರ ಇರಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್?
0: ಸೊ ಅದು ನೈಟ್ ಶಿಫ್ಟ್ಸ್ ಇದ್ದಿದ್ದು ಅದು ಅಂತೂ ಅವಾಯ್ಡ್ ಮಾಡಕ್ ಆಗಲ್ಲ. ಇದು ಬಂದ್ಬಿಟ್ಟು ಆಫ್ಟರ್ ದಟ್ ಫ್ರೀ ಟೈಮ್ ಅಲ್ಲಿ ಮೇನ್ಲಿ ಡಯಟ್ ಸ್ಟ್ರೆಸ್ ರಿಡಕ್ಷನ್ ಟೈಮ್ ಸಿಕ್ಕಾಗ ನಿದ್ರೆ ಮಾಡಬಹುದು.
1: ಈ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಗೂ ಮತ್ತೆ PCOS ಗೆ ಏನಾದ್ರೂ ಸಂಬಂಧ ಇದೆಯಾ?
0: ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನಿಮ್ನ ಪಿರಿಯಡ್ಸ್ ನ ರೆಗ್ಯುಲರ್ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಮಂತ್ಲಿ ಮಂತ್ಲಿ ನಿಮ್ಗೆ ಪಿರಿಯಡ್ಸ್ ಆಗುತ್ತೆ, ಸೊ ನಿಮ್ ಯೂಟ್ರೈನ್ ಲೈನಿಂಗ್ ದಪ್ಪ ಆಗೋಕೆ ಬಿಡಲ್ಲ. ಇದಷ್ಟೇ ಹೆಲ್ಪ್ ಆಗುತ್ತೆ. ಬಟ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಡ್ವೈಸ್ ಮಾಡೋದಿಲ್ಲ. ಓವುಲೇಷನ್ ಇಂಡಕ್ಷನ್ ಅಂತ ಡ್ರಗ್ಸ್ ಅಂತ ಕೊಡ್ತೀವಿ, ಅದು ಹೆಲ್ಪ್ ಆಗುತ್ತೆ.
1: ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಎಲ್ಲಿವರೆಗೂ ಕಂಡು ಬರುತ್ತೆ ಮೇಡಮ್ ಇದು?
0: ಇದು ಆಫ್ಟರ್ ಪ್ಯೂಬರ್ಟಿ 15-16 ಇಯರ್ಸ್
1: ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ,
0: ಸ್ಟಾರ್ಟ್ ಆಗುತ್ತೆ.
1: ಎಂಡ್ ಆಗೋದು?
0: ಎಂಡ್ ಆಗೋದು ನಿಮ್ದು ಪಿರಿಯಡ್ಸ್ ನಿಂತ ತಕ್ಷಣ, 45-50 ಇಯರ್ಸ್. ಸೊ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಈ ತರ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಅಂತ, ಎಷ್ಟೋ ಜನ ಫಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಅದ್ರಲ್ಲಿ ಸಿಸ್ಟ್ ಅಂತ ಬಂದ್ಬಿಡುತ್ತೆ. ಸೊ ಅವ್ರು PCOD ಇದೆ ಅಂತ ಅನ್ಕೊಂಡ್ಬಿಡ್ತಾರೆ, ಅದು ಸಿಸ್ ನಾರ್ಮಲಿನು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ನಿಮ್ಗೆ ಈ ತರ ಪಿರಿಯಡ್ ಇರೆಗ್ಯುಲಾರಿಟೀಸ್ ಇದ್ದಿಲ್ಲ, ಆರ್ ಹಾರ್ಮೋನಲ್ ಇಶ್ಯೂಸ್, ಆಕ್ನಿ ಅದೇನು ಇದ್ದಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾರ್ಮಲ್, ಭಯ ಪಡೋದೇನಿಲ್ಲ. ಅದಕ್ಕೆ ನಾವು ಬೇರೆ ಟೆಸ್ಟ್ ಮಾಡ್ತೀವಿ, ಥೈರಾಯ್ಡ್ ಅದೆಲ್ಲ ಮಾಡ್ತೀವಿ, ಅದೆಲ್ಲ ಕಾಣಿಸ್ಕೊಂಡಿರುತ್ತೆ, ಅದ್ರ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಅದು ಸಿಸ್ ಬಂದಾಗ ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಬಟ್ ತುಂಬಾ ಜನ OC ಪಿಲ್ಸ್ ಅದೆಲ್ಲ ತಗೊಳಕ್ಕೆ ಭಯ ಪಡ್ತಾರೆ, ಮುಂದೆ ಪ್ರೆಗ್ನೆನ್ಸಿ ಕಾನ್ಸೆಪ್ಷನ್ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ತಗೊಳ್ಳೋದಿಲ್ಲ. ಆ ತರ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒನ್ಸ್ ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಸ್ಟಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕನ್ಸೀವ್ ಆಗ್ಬೋದು. ಬಟ್ ಇದು ತುಂಬಾ ತುಂಬಾ ಫೇಶಿಯಲ್ ಹೇರ್ ಇದ್ರೆ ಆತರ ಇದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅದು ಲೇಸರ್ ಆತರನು ಮಾಡಿಸ್ಕೊಳ್ಬಹುದು, ತುಂಬಾ ಆಪ್ಷನ್ಸ್ ಇರುತ್ತೆ.
1: ಮೇಡಮ್, ಈಗ ತೂಕ ಕಮ್ಮಿ ಮಾಡೋದೆ ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಸವಾಲು. ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಒಂದು 5 ಸರಳ ವಿಧಾನಗಳನ್ನ ಹೇಳ್ರಿ, ಅಂದ್ರೆ ನಮ್ಗೆ ಬೇರೆ ಸೈಡ್ ಎಫೆಕ್ಟ್ ಆಗ್ಲಾರ್ದಾಗೆ ಹೆಲ್ದಿ ಆಗಿ ತೂಕ ರೆಡ್ಯೂಸ್ ಮಾಡೋದು ಹೇಗೆ?
0: ತೂಕ ಕಡಿಮೆ ಮಾಡೋಕೆ ಫಸ್ಟ್ ಆಫ್ ಆಲ್ ಡಯಟ್ ಇಂಪಾರ್ಟೆಂಟ್. ನೀವು ಎಷ್ಟೇ ವ್ಯಾಯಾಮ ಮಾಡ್ರಿ, ಎಷ್ಟೇ ಎಕ್ಸಸೈಸ್ ಮಾಡಿ, ನೀವು ಊಟದಲ್ಲಿ ಪತ್ತೆ ಮಾಡಿಲ್ಲ ಅಂದ್ರೆ ತೂಕ ಕಡಿಮೆ ಆಗಲ್ಲ. ಸೊ ನೀವು ಅವಾಯ್ಡ್ ಮಾಡ್ಬೇಕಾಗಿದ್ದ ಫುಡ್ಸ್ ರೈಸ್, ಪೊಟ್ಯಾಟೋಸ್, ಸ್ಟಾರ್ಚಿ ಐಟಮ್ಸ್, ಹೊರಗಡೆದು ಎನಿಥಿಂಗ್ ಜಂಕ್ ದಟ್ ಈಸ್ ಮೈದಾ, ಫ್ರೈಡ್ ಫುಡ್ಸ್, ಫ್ರೂಟ್ಸ್ ಅಲ್ಲಿ ನೀವು ಫ್ರೂಟ್ಸ್ ಜ್ಯೂಸಸ್ ಕುಡಿದ್ರೆ ಮತ್ತೆ ಅದು ಫೈಬರ್ ಇರಲ್ಲ, ದಟ್ ಆಲ್ಸೋ ವಿಲ್ ಎಫೆಕ್ಟ್. ನೀವು ಏನ್ ತಿನ್ಬೇಕು ಅಂದ್ರೆ ಪ್ರೋಟೀನ್, ಪ್ರೋಟೀನ್ ಅಂದ್ರೆ ವೆಜಿಟೇರಿಯನ್ಸ್ ಅಲ್ಲಿ ಆಪ್ಷನ್ಸ್ ದಾಲ್, ಕಾಳುಗಳು, ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಎಗ್, ಚಿಕನ್ ಅದೆಲ್ಲ. ಫೈಬರ್, ಫೈಬರ್ ಅಲ್ಲಿ ಎಲ್ಲಾ ಕಾಯಿಪಲ್ಯಗಳು, ಕಾಯಿಪಲ್ಯ, ಸೊಪ್ಪಿನ ಪಲ್ಯ ಇದೆಲ್ಲ ಫೈಬರ್. ಫ್ರೂಟ್ಸ್ ಅಲ್ಲಿ ಫೈಬರ್ ರಿಚ್ ಅಂದ್ರೆ ಪೇರು, ಸೇಬ್ ಹಣ್ಣು, ಈ ತರ ಒಂದು ಹಾರ್ಡ್ ಆಗಿರೋ ಹಣ್ಣುಗಳು ಫೈಬರ್ ರಿಚ್. ಸೊ ಪ್ರೋಟೀನ್ ಅಂಡ್ ಫೈಬರ್ ಜಾಸ್ತಿ ತಿನ್ಬೇಕು. ಎಕ್ಸಸೈಸ್ ಡೈಲಿ ಕೆಲಸ ಮಾಡ್ತಿದ್ರೆ ಲಿಫ್ಟ್ ಯೂಸ್ ಮಾಡೋ ಬದಲು ಸ್ಟೇರ್ಸ್ ತಗೊಳ್ಬಹುದು. ಈ ತರ ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಬೇಕು. ಮೇನ್ಲಿ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲೇ ಇಲ್ಲೇ ಎಲ್ಲಾದ್ರೂ ಶಾಪ್ಗೆ ಹೋಗಿ ಹಾಲು ತರ್ಬೇಕಂದ್ರೆ ವಾಕ್ ಮಾಡಿ ಹೋಗಿ ತರ್ಬೋದು. ಈ ತರ ಚೇಂಜಸ್ ಮಾಡ್ಬೇಕು ಮತ್ತೆ ಡೈಲಿ 30-45 ಮಿನಿಟ್ ಮಾಡ್ತಿದೀನಿ. ಆದ್ರೂ ವೇಟ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಸ್ಟ್ರೆಸ್, ಮೇನ್ಲಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಸ್ಟ್ರೆಸ್ ಕಡಿಮೆ ಆದ್ರೆ ನಿಮ್ದು ಎಲ್ಲ ಆಲ್ಮೋಸ್ಟ್ 50% ನಾರ್ಮಲ್ ಆಗುತ್ತೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೆ ಮೇಡಮ್, ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: PCOS ಅಂದ್ರೆ ಇದು ಜೀವನ್ ಪೂರ್ತಿ ಸಮಸ್ಯೆ ಅಂತ ಅಲ್ಲ, ಇದರಿಂದ ಗರ್ಭಧಾರಣೆ ಕನ್ಸೆಪ್ಷನ್ಗೂ ಆಗೋದಿಲ್ಲ ಅಂತ ಏನು ಇಲ್ಲ. ಇದು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾದ ಒಂದು ಹಾರ್ಮೋನಲ್ ಮೆಟಬಾಲಿಕ್ ಕಂಡೀಷನ್. ಮೇನ್ ಆಗಿ ಸರಿಯಾಗಿ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಗತ್ಯವಿದ್ದಾಗ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಇದೆಲ್ಲ ತಗೊಂಡ್ರೆ ನೀವು ನಿಮ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಬಹುದು.
1: ಕೇಳುವರೆ ಇದಾಗಿತ್ತು ಆರೋಗ್ಯ ಸಂಚಿಕೆ. PCOS, PCOD ಮತ್ತು ಮೇಡಮ್ ಹೇಳಿದಾಗ ಇತ್ತೀಚೆಗೆ ಇದನ್ನ PMOS ಅಂತ ಕರೀತಿದಾರಂತೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು, ಲಕ್ಷಣಗಳೇನು, ಪರಿಹಾರ ಏನು ಅಂತ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇದುವರೆಗೆ ನಿಮ್ಮೊಂದಿಗೆ ಈ ವಿಷಯದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಹಂಚಿಕೊಂಡವರು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತ ಸುಬೇದಾರ್ ಅವರು. ಮೇಡಮ್, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ PCOD, PCOS ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರ

ಕಾರ್ಯಕ್ರಮಗಳು. ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
8: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಜಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ.
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
1: ಕೃಷಿ ಉಡಾನ್ ಯೋಜನೆ. ಕೃಷಿ ಉಡಾನ್ ಯೋಜನೆ ಎನ್ನುವುದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತಂದಿರುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಬೇಗನೆ ಹಾಳಾಗುವ ಹಣ್ಣು ತರಕಾರಿ ಹಾಲು ಮೀನು ಹಾಗೂ ಸಾವಯವ ಬೆಳೆಗಳು ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ವಿಮಾನಗಳ ಮೂಲಕ ವೇಗವಾಗಿ ತಲುಪಿಸುವುದು ಮತ್ತು ರೈತರ ಆದಾಯ ಹೆಚ್ಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಮುಖ ಉದ್ದೇಶಗಳು ಮತ್ತು ಮುಖ್ಯಾಂಶಗಳು: ಉತ್ಪನ್ನಗಳ ನಷ್ಟ ತಡೆಗಟ್ಟುವಿಕೆ, ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಸಾರಿಗೆ ವಿಳಂಬದಿಂದ ಹಾಳಾಗುವುದನ್ನು ತಡೆಗಟ್ಟಲು ವಿಮಾನ ರವಾನೆಯ ಸೌಲಭ್ಯವನ್ನು ಒದಗಿಸುವುದು, ಆದ್ಯತೆಯ ವಲಯಗಳು. ಈ ಯೋಜನೆಯಲ್ಲಿ ಬೆಟ್ಟದ ಪ್ರದೇಶಗಳು, ಈಶಾನ್ಯ ರಾಜ್ಯಗಳು ಹಾಗೂ ಗಿರಿಜನ ಬುಡಕಟ್ಟು ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೃಷಿ ಉಡಾನ್ 2.0 ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಿ ದೇಶದ 58ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮೈಸೂರು ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಈ ಯೋಜನೆಗೆ ಸೇರಿಸಲಾಗಿದೆ. ಸುಲಭ ಮತ್ತು ಕಾಗದರಹಿತ ಸೌಲಭ್ಯ. ರೈತರು ಮತ್ತು ವ್ಯಾಪಾರಿಗಳಿಗೆ ಸಾರಿಗೆ ಮಾಹಿತಿ ರವಾನೆ ನೀಡಲು ಈ ಕುಶಲ್ ಡಿಜಿಟಲ್ ವೇದಿಕೆಯನ್ನು ಈ ನಮ್ಮ ಜೊತೆಗೆ ಸಂಯೋಜಿಸಲಾಗಿದೆ. ರೈತ ಉತ್ಪಾದಕ ಸಂಸ್ಥೆಗಳು FPO ಸಂಘಟಿತವಾಗಿ ಬೆಳೆ ಬೆಳೆಯುವ FPO ತಮ್ಮ ಉತ್ಪನ್ನಗಳನ್ನು ದೆಹಲಿ, ಮುಂಬೈ, ದುಬೈ ಅಥವಾ ಇತರ ಪ್ರಮುಖ ನಗರಗಳಿಗೆ ತಕ್ಷಣ ಸಾಗಿಸಬಹುದು. ಸಾವಯವ ಹಾಗೂ ತೋಟಗಾರಿಕೆ ಬೆಳೆಗಾರರು ಸಾಂಬಾರು ಪದಾರ್ಥಗಳು, ಅಪರೂಪದ ಹಣ್ಣುಗಳು, ಹೂವುಗಳು ಹಾಗೂ ಮೀನುಗಾರಿಕೆ ಉತ್ಪನ್ನಗಳನ್ನು ಸಾಗಿಸಲು ಸೂಕ್ತ. ವಿಮಾನಯಾನ ದರದಲ್ಲಿ ರಿಯಾಯಿತಿ. ಕೃಷಿ ಸರಕುಗಳನ್ನು ಸಾಗಿಸುವ ವಿಮಾನಗಳಿಗೆ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ಇತರೆ ಶುಲ್ಕಗಳಲ್ಲಿ ವಿನಾಯಿತಿ ನೀಡುವ ಮೂಲಕ ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಲಾಗುತ್ತದೆ. ಸಂಘಟಿತ ಸಾಗಣೆ. ಸಣ್ಣ ಪ್ರಮಾಣದ ಬೆಳೆಗಳಿಗಿಂತ FPOಗಳು ಅಥವಾ ರೈತರ ಗುಂಪುಗಳು ಸಾಗಣೆ ವೆಚ್ಚ ಉಳಿತಾಯವಾಗುತ್ತದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಕಾರ್ಗೋ ವಿಮಾನದ ಮೂಲಕ ಅಥವಾ ಇ ಕುಶಲ್ ಮತ್ತು ಇ ನಮ್ಗಳಲ್ಲಿ ನೋಂದಾಯಿಸಿಕೊಂಡು ಕೃಷಿ ಸರಕು ಸಾಗಣೆ ಸೇವೆಯನ್ನು ಪಡೆಯಬಹುದು. ಮುಖ್ಯವಾಗಿ ಈ ಯೋಜನೆ ಮೂಲಕ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ದಾಳಿಂಬೆ, ಹಸಿಮೆಣಸಿನಕಾಯಿ, ಶೇಂಗಾ ಮತ್ತು ಕುಂದ ಸಿಹಿ ತಿಂಡಿ, ವಿದೇಶಿ ಮಾದರಿಯ ವಾಣಿಜ್ಯ ಹೂವುಗಳು, ಮಂಗಳೂರು ಮೂಲಕ ತಾಜಾ ಮೀನು, ಸಮುದ್ರ ಆಹಾರ, ಸೀಫುಡ್, ಹಸುವಿನ ತುಪ್ಪ, ಅಪರೂಪದ ಸಾಂಬಾರು ಪದಾರ್ಥಗಳು, ಏಲಕ್ಕಿ ಮತ್ತು ಲವಂಗ, ಬೆಂಗಳೂರು ಮೂಲಕ ರೋಸ್ ಹೂವುಗಳು, ದ್ರಾಕ್ಷಿ ಮತ್ತು ಗೇರುಬೀಜಗಳು, ವಿದೇಶಗಳಿಗೆ ರಫ್ತಾಗುವ ಹಣ್ಣುಗಳು. ಇ ಕುಶಲ್ ಮತ್ತು ಇ ನಮ್ ಡಿಜಿಟಲ್ ವೇದಿಕೆ. ಇ ಕುಶಲ್ ಎನ್ನುವುದು ಯೋಜನೆಗಳಿಗಾಗಿ ಅಭಿವೃದ್ಧಿಪಡಿಸಲಾದ ಡಿಜಿಟಲ್ ಪೋರ್ಟಲ್ ಆಗಿದೆ. ಇ ನಮ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಇದನ್ನು ಸಂಯೋಜಿಸಲಾಗಿದ್ದು ರೈತರು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು FPO ತಮ್ಮ ಜಮೀನಿನಿಂದಲೇ ಯಾವ ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ ಜಾಗ ಲಭ್ಯವಿದೆ, ಯಾವ ವಿಮಾನ ದರ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವಿಮಾನ ನಿಲ್ದಾಣಗಳ ಕೃಷಿ ಕಾರ್ಗೋ ಕೇಂದ್ರಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇರುವುದರಿಂದ ಸರಕುಗಳು ಹಾಳಾಗದಂತೆ ಸುರಕ್ಷಿತವಾಗಿಡಲಾಗುತ್ತದೆ. ರೈತರು ಅಥವಾ FPOಗಳು ಲಾಭ ಪಡೆಯುವ ಸರಳ ಹಂತಗಳು: ಸಂಘಟಿತ ಸಾಗಣೆ. ಸಣ್ಣ ರೈತರು ವೈಯಕ್ತಿಕವಾಗಿ ವಿಮಾನ ಕಾರ್ಗೋ ಬಳಸುವುದು ಕಷ್ಟಕರವಾದ್ರಿಂದ FPO ಅಥವಾ ಸರಕಾರ ಸಂಘಗಳ ಮೂಲಕ ಒಂದಾಗಬೇಕು. ಈ ನಮ್ ನೋಂದಣಿ ಮಾಡಿಕೊಳ್ಳಬೇಕು. ಮುಂಗಡ ಬುಕ್ಕಿಂಗ್. ಸಾಗಿಸಬೇಕಾದ ಕೃಷಿ ಸರಕಿನ ತೂಕ ಮತ್ತು ದಿನಾಂಕಕ್ಕೆ ಅನುಗುಣವಾಗಿ ಸಮೀಪದ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗದ ಮೂಲಕ ಜಾಗ ಕಾಯ್ದಿರಿಸಬಹುದು. ಕೃಷಿ ಇಲಾಖೆಯಿಂದ ಲಭ್ಯವಿರುವ ಇತರೆ ವಿವಿಧ ಸಹಾಯಧನ ಯೋಜನೆಗಳ ಕುರಿತು ಹೆಚ್ಚಿನ ವಿವರಗಳನ್ನು ಕೃಷಿ ಇಲಾಖೆಯಿಂದ ಜಾರಿಯಲ್ಲಿರುವ ಸಹಾಯಧನ ಯೋಜನೆಗಳ ಮೂಲಕ ತಿಳಿದುಕೊಳ್ಳಬಹುದು. ಕೃಷಿ ಉಡಾನ್ 2.0 ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ತಾಂತ್ರಿಕ ಕಾರ್ಯವಿಧಾನ. ಈ ಯೋಜನೆಯಲ್ಲಿ ಸರಕುಗಳನ್ನು ವೇಗವಾಗಿ ತಲುಪಿಸಲು ಹಬ್ ಮತ್ತು ಸ್ಪೋಕ್ ಮಾದರಿಯನ್ನು ಬಳಸಲಾಗುತ್ತದೆ. ಸ್ಪೋಕ್ ಸಣ್ಣ ವಿಮಾನ ನಿಲ್ದಾಣಗಳು. ಹುಬ್ಬಳ್ಳಿ

ಬೆಳಗಾವಿ, ಮೈಸೂರು ಅಥವಾ ಈಶಾನ್ಯ ರಾಜ್ಯಗಳಂಥ ಸಣ್ಣ ನಿಲ್ದಾಣಗಳಿಂದ ಬೆಳೆಗಳನ್ನು ವಿಮಾನದ ಮೂಲಕ ಪ್ರಾಥಮಿಕವಾಗಿ ಸಂಗ್ರಹಿಸಲಾಗುತ್ತದೆ. ಹಬ್ ಪ್ರಮುಖ ಕನೆಕ್ಟಿಂಗ್ ಸೆಂಟರ್ಗಳು: ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ ಮುಂಬೈ ವಿಮಾನ ನಿಲ್ದಾಣಗಳಿಗೆ ಈ ಸರಕುಗಳನ್ನು ತಲುಪಿಸಲಾಗುತ್ತದೆ. ಅಲ್ಲಿಂದ ದೊಡ್ಡ ಕಾರ್ಗೋ ವಿಮಾನಗಳ ಮೂಲಕ ವಿದೇಶಗಳಿಗೆ, ಉದಾಹರಣೆಗೆ ದುಬೈ, ಹಾಂಗ್ಕಾಂಗ್ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಸರಕು ಸಾಗಣೆದಾರರಿಗೆ ನೀಡಲಾಗುವ ವಿನಾಯಿತಿಗಳು. ಕೃಷಿ ಉತ್ಪನ್ನಗಳ ವಿಮಾನ ಸಾಗಣೆ ವೆಚ್ಚ ರೈತರಿಗೆ ದುಬಾರಿಯಾಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಸೌಲಭ್ಯವನ್ನು ನೀಡುತ್ತದೆ, 100% ವಿನಾಯಿತಿ. ದೇಶೀಯ ವಿಮಾನ ಸಂಸ್ಥೆಗಳು ಕೃಷಿ ಸರಕುಗಳನ್ನು ಸಾಗಿಸುವಾಗ ವಿಮಾನ ನಿಲ್ದಾಣಗಳಲ್ಲಿ ಪಾವತಿಸಬೇಕಾದ ಲ್ಯಾಂಡಿಂಗ್, ಪಾರ್ಕಿಂಗ್, TNLC ಮತ್ತು RNFC ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. ಈ ರಿಯಾಯಿತಿಯ ಲಾಭವನ್ನು ವಿಮಾನಯಾನ ಸಂಸ್ಥೆಗಳು ರೈತರಿಗೆ ಕಡಿಮೆ

0: ದೇಶಗಳಿಗೆ, ಉದಾಹರಣೆಗೆ ದುಬೈ, ಹಾಂಗ್ಕಾಂಗ್ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಸರಕು ಸಾಗಣೆದಾರರಿಗೆ ನೀಡಲಾಗುವ ವಿನಾಯಿತಿಗಳು. ಕೃಷಿ ಉತ್ಪನ್ನಗಳ ವಿಮಾನ ಸಾಗಣೆ ವೆಚ್ಚ ರೈತರಿಗೆ ದುಬಾರಿಯಾಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಸೌಲಭ್ಯವನ್ನು ನೀಡುತ್ತದೆ, 100% ವಿನಾಯಿತಿ. ದೇಶೀಯ ವಿಮಾನ ಸಂಸ್ಥೆಗಳು ಕೃಷಿ ಸರಕುಗಳನ್ನು ಸಾಗಿಸುವಾಗ ವಿಮಾನ ನಿಲ್ದಾಣಗಳಲ್ಲಿ ಪಾವತಿಸಬೇಕಾದ ಲ್ಯಾಂಡಿಂಗ್, ಪಾರ್ಕಿಂಗ್, TNLC ಮತ್ತು RNFC ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. ಈ ರಿಯಾಯಿತಿಯ ಲಾಭವನ್ನು ವಿಮಾನಯಾನ ಸಂಸ್ಥೆಗಳು ರೈತರಿಗೆ ಕಡಿಮೆ ಸಾಗಾಣಿಕೆಯ ದರ ವಿಧಿಸುವ ಮೂಲಕ ನೀಡುತ್ತದೆ. ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಸೂಕ್ತ ಉತ್ಪನ್ನಗಳು. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳ ಮೂಲಕ ಕೃಷಿ ಉಡಾನ್ ಯೋಜನೆಗಳನ್ನು ಬಳಸಲಾಗುತ್ತಿದೆ. ಕೃಷಿ ಉಡಾನ್ ಯೋಜನೆ ಮತ್ತು ಅಗ್ರಿ ಉಡಾನ್ ಸ್ಟಾರ್ಟ್ಅಪ್ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ವಿವರಗಳು. ಕೃಷಿ ಉಡಾನ್ ಯೋಜನೆ 2.0 ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕೆಯನ್ನು ಸುಲಭಗೊಳಿಸಲು ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಸಾರಿಗೆ ವೆಚ್ಚದಲ್ಲಿ ರಿಯಾಯಿತಿ, ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್ ಶುಲ್ಕಗಳಲ್ಲಿ 100% ವಿನಾಯಿತಿ ನೀಡಲಾಗುತ್ತದೆ. ಕೋಲ್ಡ್ ಸ್ಟೋರೇಜ್ ಸೌಲಭ್ಯ, ವಿಮಾನ ನಿಲ್ದಾಣಗಳಲ್ಲಿ ತರಕಾರಿ, ಹಣ್ಣು ಹಾಗೂ ಮಾಂಸ ಹಾಳಾಗದಂತೆ ಇಡಲು ಅತ್ಯಾಧುನಿಕ ಶೀತಲೀಕರಣ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಪ್ರಗತಿಯನ್ನು ಲೈವ್ ಆಗಿ ಟ್ರ್ಯಾಕ್ ಮಾಡಲು ಮತ್ತು ರೈತರಿಗೆ ಮಾಹಿತಿ ನೀಡಲು ಈ ಆನ್ಲೈನ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು, ಮಂಗಳೂರು ಮತ್ತು ಬೆಳಗಾವಿ ಸೇರಿದಂತೆ ದೇಶದ ಪ್ರಮುಖ 58 ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ. ಕೃಷಿ ತಂತ್ರಜ್ಞಾನ, ಸಾವಯವ ಕೃಷಿ, ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಕ್ಷೇತ್ರದಲ್ಲಿ ಹೊಸ ಆಲೋಚನೆ ಹೊಂದಿರುವವರಿಗೆ, ಈಗಾಗಲೇ ಸಣ್ಣ ಮಟ್ಟದಲ್ಲಿ ಉದ್ಯಮ ಆರಂಭಿಸಿ ಅದನ್ನು ದೊಡ್ಡದಾಗಿ ಬೆಳೆಸಲು ಬಯಸುವ ನವ ಉದ್ಯಮಿಗಳಿಗೆ ಈ ಯೋಜನೆ ಸಹಕಾರಿಯಾಗಿದೆ. ಆರ್ಥಿಕ ನೆರವು, ಆಯ್ಕೆಯಾಗುವ ಅತ್ಯುತ್ತಮ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಹೂಡಿಕೆದಾರರಿಂದ ಲಕ್ಷಾಂತರ ರೂಪಾಯಿಗಳ ಆರ್ಥಿಕ ನೆರವು ಕೊಡಿಸಲಾಗುತ್ತದೆ. ಉಚಿತ ತರಬೇತಿ, ದೇಶದ ಪ್ರಮುಖ ಕೃಷಿ ವಿಜ್ಞಾನಿಗಳಿಂದ ಮತ್ತು ಉದ್ಯಮದ ತಜ್ಞರಿಂದ ಉಚಿತ ಮಾರ್ಗದರ್ಶನ ಸಿಗುತ್ತದೆ. ICAR ನ ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಬಳಸಿಕೊಳ್ಳುವ ಅವಕಾಶ ಇರುತ್ತದೆ. ನಿಮ್ಮ ಬೆಳೆಗಳನ್ನು ಹೊರದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡಬೇಕಿದ್ದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ ಕೃಷಿ ಉಡಾನ್ ಸೌಲಭ್ಯ ಇರುವ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ನಿಮಗೆ ಹೊಸ ಉದ್ಯಮ ಆರಂಭಿಸಲು ಸಹಾಯ ಬೇಕಿದ್ದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಗ್ರಿ ಉಡಾನ್ ಅರ್ಜಿಯ ಲೈವ್ ಸ್ಟೇಟಸ್ ಅನ್ನು ಪರಿಶೀಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅಗ್ರಿ ಫಿನ್ಟೆಕ್ ಮಾರುಕಟ್ಟೆ ಮತ್ತು ನೆಟ್ವರ್ಕಿಂಗ್ ಸಂಪರ್ಕಗಳು, ಮುಖ್ಯವಾಗಿ ಉದ್ಯಮಗಳು, ಕೃಷಿಕ ಉತ್ಪಾದಕ ಸಂಸ್ಥೆಗಳು, FPO ಕಾರ್ಪೊರೇಟ್ ಮತ್ತು ಸರ್ಕಾರ ಯೋಜನೆಗಳೊಂದಿಗೆ ಸ್ಟಾರ್ಟ್ಅಪ್ಗಳಿಗೆ ನೇರ ಸಂಪರ್ಕ ಕಲ್ಪಿಸಿ ಅವರ ಉತ್ಪನ್ನಗಳು ಶೀಘ್ರವಾಗಿ ಮಾರುಕಟ್ಟೆಗೆ ತಲುಪಲು ನೆರವಾಗುತ್ತದೆ. ರೈತರ ಆದಾಯ ವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ, ನವೀನ ತಂತ್ರಜ್ಞಾನಗಳ ಮೂಲಕ ಕೃಷಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದು, ಕೃಷಿ ತ್ಯಾಜ್ಯ ತಡೆಯುವುದು ಮತ್ತು ರೈತರಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡುವುದು ಈ ಯೋಜನೆಯ ಅಂತಿಮ ಗುರಿಯಾಗಿದೆ. ಕೃಷಿ ಉತ್ಪನ್ನಗಳನ್ನು ವಿಮಾನಗಳ ಮೂಲಕ ಸಾಗಣೆ ಮಾಡಲು ನೆರವಾಗುವ ಯೋಜನೆಯನ್ನು ಕೃಷಿ ಉಡಾನ್ ಎಂದು ಕರೆಯಲಾಗುತ್ತದೆ. ಆದರೆ ಅಗ್ರಿ ಉಡಾನ್ ಕೃಷಿ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಕಾರ್ಯಕ್ರಮವಾಗಿದೆ. ಇದು ರೈತರ ಏಳಿಗೆ ಮತ್ತು ಕೃಷಿ ಅಭಿವೃದ್ಧಿಯ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ ಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 1 ಗಂಟೆ 10 ನಿಮಿಷಕ್ಕೆ ವಾರ್ತೆಗಳನ್ನು ಕೇಳುವಿರಿ.

0: ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಜೆ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟೆನೆಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ರಾಷ್ಟೀಯ ಸರಸ್ ಜೀವನೋಪಾಯ ಮೇಳ 2026ರನ್ನು ಉದ್ಘಾಟಿಸಲಿದ್ದಾರೆ. ದೆಹಲಿ ಎನ್ಸಿಆರ್ ಹೊರಗೆ ಇಂತಹ ರಾಷ್ಟಮಟ್ಟದ ಮೇಳ ನಡೆಯುತ್ತಿರುವುದು ಇದೇ ಮೊದಲು. ವಿಜಯವಾಡದಲ್ಲಿ ನಡೆಯುತ್ತಿರುವಂತಹ ರಾಷ್ಟೀಯ ಸರಸ್ ಮೇಳ 2026 ದೇಶದಾದ್ಯಂತ ಇರುವ ಸ್ವಸಹಾಯ ಗುಂಪುಗಳ ಗ್ರಾಮೀಣ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು, ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಮತ್ತು ತಮ್ಮ ಜೀವನೋಪಾಯವನ್ನು ಬಲಪಡಿಸಿಕೊಳ್ಳಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಂಧ್ರಪ್ರದೇಶ ಸರ್ಕಾರದ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವಂತಹ ಈ ಮೇಳದಲ್ಲಿ ಸುಮಾರು 1500 ಮಹಿಳಾ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳು ಭಾಗಿಯಾಗುತ್ತಿದ್ದಾರೆ. ಇಲ್ಲಿನ 650ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಸಾವಯವ ಉತ್ಪನ್ನ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ. ಈ ಮೇಳದಲ್ಲಿ ಪ್ರಾದೇಶಿಕ ಖಾದ್ಯ, ಸಾಂಪ್ರದಾಯಿಕ ಕಲೆಗಳ ನೇರ ಪ್ರದರ್ಶನ ಮತ್ತು ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಆನ್ಲೈನ್ ಮಾರುಕಟ್ಟೆಯ ಕುರಿತಾದಂತಹ ತರಬೇತಿ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ರಾಷ್ಟೀಯ ಸರಸ್ ಮೇಳವು ಲಖ್ಪತಿ ದೀದಿ ಉಪಕ್ರಮವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಮಹಿಳೆಯರು ಸ್ಥಿರ ಆದಾಯವನ್ನು ಗಳಿಸಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಿದರು. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾಹ್ ಹನು ಖಾಲ್ಸ್ಲಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಿದರು. ಲೇಹ್ನ ಸಿಂಧುಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಮತ್ತು ಪ್ರಾಜೆಕ್ಟ್ ಹಿಮ್ ಸರೋವರ್ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದಂತಹ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. ಭಾರತ ತನ್ನದೇ ಆದ ರಕ್ಷಣಾ ಉತ್ಪನ್ನಗಳನ್ನು ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಟೈಮ್ಸ್ ನೌ ಡಿಫೆನ್ಸ್ ಕಾನ್ಕ್ಲೇವ್ 2026ರಲ್ಲಿ ಮಾತನಾಡಿದ ಸಚಿವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದಂತಹ ಭಾರತದ ರಕ್ಷಣಾ ರಫ್ತು 2025-26ರ ವೇಳೆಗೆ 38,000 ಕೋಟಿ ರೂಪಾಯಿಗಳು ಅಧಿಕಕ್ಕೆ ಏರಿಕೆಯಾಗಿದೆ. ಭಾರತವು ಮದ್ದುಗುಂಡುಗಳ ವಿಷಯದಲ್ಲಿ 90%ಕ್ಕಿಂತ ಹೆಚ್ಚು ಸ್ವಾವಲಂಬನೆಯನ್ನು ಸಾಧಿಸಿದೆ. ಭಾರತೀಯ ಸೇನೆಯ ಬಳಿ ಇರುವಂತಹ 175 ಬಗೆಯ ಮದ್ದುಗುಂಡುಗಳಲ್ಲಿ 159 ಬಗೆಯವು ದೇಶೀಯವಾಗಿ ತಯಾರಿಸಲ್ಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12.5 ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯತಂತ್ರದ ಬದಲಾವಣೆಯನ್ನು ಕೂಡ ಕಂಡಿದೆ. ಸರ್ಕಾರವು ಅಂತಹ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಇದು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುತ್ತದೆ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು ಯಾವುದೇ ಸವಾಲನ್ನು ಎದುರಿಸಲು ಸಂಪೂರ್ಣ ಸನ್ನದ್ಧವಾಗಿವೆ. ಭಾರತದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡ ಬಹುತೇಕ ಭಯೋತ್ಪಾದಕರನ್ನು ಅವರು ಶಸ್ತ್ರ ಹಿಡಿದ 1 ವರ್ಷದ ಒಳಗಾಗಿಯೇ ಭದ್ರತಾ ಪಡೆಗಳು ನಿರ್ಮೂಲನೆ ಮಾಡಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ

ಭಾರತೀಯ ಕೃಷಿಗೆ ಮಹಿಳೆಯರ ಕೊಡುಗೆಯನ್ನು ಗುರುತಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಮಟ್ಟದ ಮಹಿಳಾ ಕಿಸಾನ್ ದಿವಸ್ 2026ನ್ನು ಆಚರಣೆ ಮಾಡಲಾಗುತ್ತಿದೆ. ಭಾರತದ ಕೃಷಿ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವಂತಹ ಮಹಿಳೆಯರು ಬಿತ್ತನೆ, ನಾಟಿ ಮತ್ತು ಕೊಯ್ಲು ಮಾಡುವಿಕೆಯಿಂದ ಹಿಡಿದು ಜಾನುವಾರು ನಿರ್ವಹಣೆ, ಬೀಜ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯವರೆಗೆ ಹಲವಾರು ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜೀವ ವೈವಿಧ್ಯ ಸಂರಕ್ಷಣೆ, ಉದ್ಯಮಶೀಲತಾ ಉಪಕ್ರಮ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಮಹಿಳೆಯರು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತಾರೆ ಮತ್ತು ಕೃಷಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ಕೃಷಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮಹಿಳಾ ರೈತರ ಪಾತ್ರ ಎಂಬ ವಿಷಯ ಹೊಂದಿರುವಂತಹ ವಿಶ್ವಸಂಸ್ಥೆಯ ಅಂತಾರಾಷ್ಟೀಯ ಗ್ರಾಮೀಣ ಮಹಿಳೆಯರ ದಿನದೊಂದಿಗೆ ಈ ಕಾರ್ಯಕ್ರಮವು ಹೊಂದಿಕೆಯಾಗುತ್ತದೆ ಎಂದು ಸಚಿವಾಲಯ ಹೇಳಿದೆ. ಭಾರತೀಯ ಕೃಷಿಯನ್ನು ಹೆಚ್ಚು ಉತ್ಪಾದಕ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡುವುದು ಮಹಿಳಾ ರೈತರ ಕೊಡುಗೆ ಎಂದು ಅದು ಮತ್ತಷ್ಟು ಒತ್ತಿ ಹೇಳಿದೆ. ಕೃಷಿ ಆಹಾರ ವ್ಯವಸ್ಥೆಗಳಿಗೆ ಅವರ ಕೊಡುಗೆಯನ್ನು ಗುರುತಿಸಲು ಜಾಗತಿಕ ವೇದಿಕೆಯನ್ನು ಒದಗಿಸಲು ವಿಶ್ವಸಂಸ್ಥೆಯು 2026ನ್ನು ಅಂತಾರಾಷ್ಟೀಯ ಮಹಿಳಾ ರೈತ ವರ್ಷ ಎಂದು ಘೋಷಣೆ ಮಾಡಿದೆ ಎಂದು ಸಚಿವಾಲಯ ಹೇಳಿದೆ. ಕೃಷಿಯಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಹೆಚ್ಚಿಸುವ ಮತ್ತು ಸಂಪನ್ಮೂಲ, ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಬೆಂಬಲಕ್ಕೆ ಅವರ ಪ್ರವೇಶವನ್ನು ಬಲಪಡಿಸುವ ಅಗತ್ಯವನ್ನು ಘೋಷಣೆಯು ಪ್ರತಿಪಾದಿಸಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ವಿಸ್ತರಣ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುವುದು. ಕೃಷಿ ಪ್ರಗತಿ ಮತ್ತು ಗ್ರಾಮೀಣ ಸಮೃದ್ಧಿಯನ್ನು ಸಾಧಿಸುವಲ್ಲಿ ಮಹಿಳಾ ಸಬಲೀಕರಣದ ಮಹತ್ವದ ಮೇಲೆ ಕೇಂದ್ರೀಕರಿಸುವ ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ವಿಜ್ಞಾನಿಗಳು, ವಿಸ್ತರಣ ಕಾರ್ಯಕರ್ತರು ಮತ್ತು ಇತರ ಪಾಲುದಾರರು ಜೊತೆಗೆ 50-100 ಮಹಿಳಾ ರೈತರು ಭಾಗಿಯಾಗಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40%ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರುತಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಜೂನ್ 2026ರ ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49%ರಷ್ಟು ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48%ರಷ್ಟು ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಆಯುಷ್ಮಾನ್ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನ ಒದಗಿಸುತ್ತದೆ. ಮಾಂಟಿನ ವಿರುದ್ಧ ಬುಡ್ವಾದಲ್ಲಿ ಇದೇ 18ರಂದು ಪ್ರಾರಂಭವಾಗಲಿರುವ 19 ವರ್ಷದ ಒಳಗಿನವರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಲ್ಲಿ 18 ಸದಸ್ಯರ ಭಾರತೀಯ ಬಾಕ್ಸಿಂಗ್ ತಂಡವು ಸ್ಪರ್ಧಿಸಲಿದೆ. 2 ವರ್ಷಗಳ ಹಿಂದೆ ಅಮೆರಿಕದ ಕೊಲೊರಾಡೋದಲ್ಲಿ ನಡೆದಂತಹ ಚೊಚ್ಚಲ ಆವೃತ್ತಿಯಲ್ಲಿ ಇಂಗ್ಲೆಂಡ್ನ ನಂತರ 2ನೇ ಸ್ಥಾನವನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದಂತಹ ಭಾರತ ಈ ಬಾರಿಯ ಟೂರ್ನಿಯಲ್ಲಿಯೂ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ಕಣಕ್ಕೆ ಇಳಿಯುತ್ತಿದೆ. 2024ರ ಈ ಟೂರ್ನಿಯಲ್ಲಿ ಭಾರತದ ತಂಡವು 4 ಚಿನ್ನ, 8 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಒಳಗೊಂಡಂತೆ ಒಟ್ಟು 17 ಪದಕಗಳನ್ನು ಗೆಲ್ಲುವ ಮೂಲಕ ಅದ್ಭುತ ಪ್ರದರ್ಶನವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮುರಿಂದ ರಾಷ್ಟೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟಿನಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:20:47 ಆಗಲಿದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವಾಮನ ಬೇಂದ್ರೆಯವರ ಗೀತೆಯನ್ನು ಸಮೂಹ ಗಾಯನದಲ್ಲಿ AR ಅಚ್ಯುತರಾವ್ ಅವರು ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಸಾಶಿ ಮರುಳಯ್ಯ ಅವರು ಬರೆದಿರುವ ಗೀತೆ ಇದು, ವೃಂದಗಾನದಲ್ಲಿದೆ. ಎ ಆರ್ ಅಚ್ಯುತರಾವ್ ಅವರು ಸಂಗೀತ ನೀಡಿದ್ದಾರೆ.

0: ಮೊದಲಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳುವಾಗ ಇಂದು ವಿಶೇಷವಾದಂತಹ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಂದು ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಕರೆಯಲಾಗುತ್ತೆ. ಅಕ್ಟೋಬರ್ 15ನೇ ತಾರೀಕನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಕರೀತಾರೆ. 2010ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಣೆ ಮಾಡಿತು. ಈ ಮೂಲಕ ಅವರು ಶಿಕ್ಷಣವನ್ನು ಉತ್ತೇಜಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ನೆನೆಸ್ಕೊಳ್ಳಬೇಕು. ಯಾಕೆಂತ ಹೇಳಿದರೆ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಅಕ್ಟೋಬರ್ 15, 2022ರಲ್ಲಿ ಈ ಘೋಷಣೆ ಆಗಿದೆ. ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತ ಘೋಷಣೆ 2022ರಲ್ಲಿ ಆಯಿತು. ಇಂದು ವಿಶ್ವ ವಿದ್ಯಾರ್ಥಿಗಳ ದಿನವನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿದರೆ, ಪ್ರತಿ ವರ್ಷ ಅಕ್ಟೋಬರ್ 15ರಂದು ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಆಚರಣೆ ಮಾಡೋದು. ಯಾಕೆ ಅಂತ ಹೇಳಿದ್ರೆ, ಭಾರತದ ಕ್ಷಿಪಣಿ ಮನುಷ್ಯ, ಭಾರತ ಕಂಡ ಅತ್ಯಂತ ನಮ್ಮ ಹೆಮ್ಮೆಯ ವಿಜ್ಞಾನಿ ಮತ್ತು ಶಿಕ್ಷಕರು ಆದಂತಹ APJ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಸವಿನೆನಪಿಗಾಗಿ ವಿಶ್ವ ವಿದ್ಯಾರ್ಥಿಗಳ ದಿನವನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. APJ ಅಬ್ದುಲ್ ಕಲಾಂ ಅವರು 1998ರಲ್ಲಿ ಪೋಖ್ರಾನ್ ಪರಮಾಣು ಪರೀಕ್ಷೆಗಳಲ್ಲಿ ಅವರ ಪಾತ್ರಕ್ಕಾಗಿ ಭಾರತದ ಕ್ಷಿಪಣಿ ಮನುಷ್ಯ ಎಂಬ ಬಿರುದನ್ನು ಪಡೆದಿದ್ದರು. ಅವರು 2005ರಲ್ಲಿ ಸ್ವಿಟ್ಜರ್ಲೆಂಡ್ಗೆ ಭೇಟಿ ನೀಡಿದರು. ನಂತರ ದೇಶವು ಗೌರವಾರ್ಥವಾಗಿ May 26ನ್ನು ವಿಜ್ಞಾನ ದಿನ ಅಂತಲೂ ಕೂಡ ಘೋಷಣೆ ಮಾಡಿದೆ. ಅಬ್ದುಲ್ ಕಲಾಂರವರು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದು ದೇಶದ ಅತಿ ಹೆಚ್ಚು ಜನ ಪ್ರೀತಿಸಿದಂತಹ ರಾಷ್ಟ್ರಪತಿಯಾಗಿದ್ದರಿಂದ ಜನರ ರಾಷ್ಟ್ರಪತಿ ಎಂಬ ಪ್ರಖ್ಯಾತಿಯನ್ನು ಕೂಡ ಅವರು ಪಡೆದಿದ್ದರು. ಇವರು ಬೋಧನೆ ಮಾಡೋದನ್ನು ಹೆಚ್ಚು ಇಷ್ಟಪಡ್ತಾ ಇದ್ದರು. ಹಾಗೆ ನಾನು ಶಿಕ್ಷಕನಾಗಿ ನೆನಪಿನಲ್ಲಿರಲು ಇಷ್ಟಪಡುತ್ತೇನೆ ಅಂತ ಹೇಳಿದ್ರಿಂದ ಅವರ ಜನ್ಮದಿನವನ್ನು ವಿದ್ಯಾರ್ಥಿಗಳ ದಿನವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ವಿಷಯದೊಂದಿಗೆ ಒಂದು ಚಿತ್ರಗೀತೆಯನ್ನು ಕೇಳೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಕಟಣೆಯನ್ನು ಕೇಳಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ FM 103.1 MHz ನಲ್ಲಿ.

ಶ್ರೋತೃಗಳೇ, ಸಮಯ 1:30 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವಂಥ ಸಮಯ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
0: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
2: ಮೂಲ್ಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
4: ಶ್ರೋತೃಗಳು, ಎಪಿಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ಬೋಧನೆ ಮಾಡೋದನ್ನು ಇಷ್ಟಪಡ್ತಾ ಇದ್ರು ಅಂತ ಹೇಳುವಂಥದ್ದನ್ನ ಕೂಡ ತಿಳ್ಕೊಂಡ್ವಿ. ಹಾಗೆ ಅವರು ಮತ್ತೊಂದು ವಿಷಯಗಳನ್ನು ಕೂಡ ಹೇಳ್ತಾ ಇದ್ರು. ವಿದ್ಯಾರ್ಥಿಗಳಿಗಾಗಿ ಕನಸು ಕಾಣಿ ಅಂತ ಮಕ್ಕಳಿಗೆ ಹೇಳ್ತಾ ಇರೋದು.

ಯಾಕೆಂತಂದರೆ ಕನಸು ಕಂಡರೆ ಅದು ಯಾವತ್ತಾದರೂ ಒಂದು ದಿವಸ ಅದನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ, ಆ ಒಂದು ದೃಢ ನಿಶ್ಚಯ ನಮ್ಮಲ್ಲಿ ಬೆಳೀತದೆ ಅನ್ನುವಂಥದ್ದನ್ನ ಅವರು ಹೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ಅವರ ಮಾರ್ಗದರ್ಶನ ತುಂಬ ಸ್ಫೂರ್ತಿದಾಯಕ ಆದಂಥದ್ದು. ಕನಸು ಕಾಣಿ, ಕನಸು ಆಲೋಚನೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ, ಆಲೋಚನೆಗಳು ಕ್ರಿಯೆಯಾಗಿ ಫಲಿತಾಂಶ ನೀಡುತ್ತದೆ ಅಂತ. ಮತ್ತು ಒಂದು ಸಂದೇಶ ಅವ್ರದ್ದು ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಇರಬೇಕು, ಕಾರಣ ಅವುಗಳ ಯಶಸ್ಸನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಮತ್ತು ಕ್ರಿಯಾತ್ಮಕವಾಗಿರಿ, ಜವಾಬ್ದಾರಿ ತೆಗೆದುಕೊಳ್ಳಿ, ನೀವು ಇಟ್ಟ ನಂಬಿಕೆ ಇಟ್ಟಂತಹ ವಿಷಯಗಳಲ್ಲಿ ಕೆಲಸ ಮಾಡಿ, ಒಂದು ವೇಳೆ ಇದನ್ನು ತಪ್ಪಿದಲ್ಲಿ ನಿಮ್ಮ ಹಣೆ ಬರಹವನ್ನು ಬೇರೆಯವರಿಗೆ ಒಪ್ಪಿಸಿದಂತೆ ಆಗ್ತದೆ ಅಂತ. ಮತ್ತು ಅವರ ಅರ್ಥದಲ್ಲಿ ಕನಸು ಎಂದರೆ ನಾವು ಮಲಗಿರುವಾಗ ಕಾಣುವಂಥ ಕನಸಲ್ಲ, ಅದು ನೀವು ಮಲಗಲು ಬಿಡದ ಗುರಿಗಳಾಗಿರಬೇಕು ಆ ಕನಸು ಅಂತ ಅವರು ಹೇಳ್ತಾರೆ. ನಾವು ಭರವಸೆಗಳನ್ನು ಕಳೆದುಕೊಳ್ಳಬಾರದು, ಹಾಗೆ ನಮ್ಮನ್ನು ಸೋಲಿಸಲು ಸಮಸ್ಯೆಗಳನ್ನು ಸಹ ಒಳನುಸುಳುವುದಕ್ಕೆ ಬಿಡಬಾರ್ದು ಅಂತ. ನಿಮ್ಮ ಭರವಸೆಗಳು, ಕನಸುಗಳು ಮತ್ತು ಗುರಿಗಳು ನಾಶವಾದಾಗ ಕಾರಣಗಳು ನಡುವೆ ಹುಡುಕಿ ಏನು ಕಾರಣಕ್ಕಾಗಿ ನಾಶವಾಗ್ತದೆ ಅಂತ ಹೇಳುವಂಥದ್ದನ್ನ ಹುಡುಕಿ ಮತ್ತೊಮ್ಮೆ ನಿಮಗೆ ಅವಶೇಷಗಳಿಂದ ಗೋಲ್ಡನ್ ಅವಕಾಶ ಸಿಕ್ಕರೂ ಸಿಗಬಹುದು. ಅದು ಯಾಕೆ ನಾವು ಸೋತ್ವಿ ಅಂತ ಹೇಳುವಂಥದ್ದನ್ನ ಕಂಡುಹಿಡ್ಕೊಂಡ್ರೆ ಆ ಗೆಲುವಿಗೆ ದಾರಿ ತನ್ನಿಂತಾನೇ ಕಂಡುಕೊಳ್ತದೆ ಅಂತ ಹೇಳುವಂಥದ್ದು ಅವ್ರದ್ದೊಂದು ವಿಶ್ವಾಸ. ಈ ಒಂದು ಸಂದೇಶದೊಂದಿಗೆ ಈಗ ನಾವು ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಡು ಬರೋಣ. ಇದು ಹಾಲುಂಡ ತವರು ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ನೀಡಿದವರು ಹಂಸಲೇಖ.

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
3: ಋತುಗಳ ಇದು ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡುವಾಗ ಇವತ್ತು ಮತ್ತೊಂದು ವಿಶೇಷವಾದಂತಹ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮಹಿಳಾ ಕಿಸಾನ್ ದಿವಸ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ 2026ನೇ ಈ ಒಂದು ಅಕ್ಟೋಬರ್ 15ನ ಆಚರಣೆ ಮಾಡಲಾಗುತ್ತೆ. ಅನ್ನದಾತೆಯರೆಲ್ಲರಿಗೂ ಕೂಡ ನಾವೊಂದು ಗೌರವ ನಮನವನ್ನು ಸಲ್ಲಿಸುವ ಸಲುವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭಾರತೀಯ ಕೃಷಿ ಸಂಸ್ಕೃತಿಯಲ್ಲಿ ಹೆಣ್ಣು ಕೇವಲ ಕುಟುಂಬದ ಕೊಂಡಿಯಲ್ಲ, ಆಕೆ ಭೂಮಿ ತಾಯಿಯ ಮಡಿಲಲ್ಲಿ ಬೆವರು ಸುರಿಸಿ ಅನ್ನ ಬೆಳೆಯುವ ಅಗ್ರಮಾನ್ಯ ಶಕ್ತಿ ಅಂತಲೂ ಕೂಡ ಹೇಳಬಹುದು. ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 15ರಂದು ಮಹಿಳಾ ಕಿಸಾನ್ ದಿವಸ್, ಮಹಿಳಾ ರೈತರ ದಿನಾಚರಣೆ ಅಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಮಹಿಳಾ ಕೃಷಿಕರ ಕೊಡುಗೆಯನ್ನು ಗುರುತಿಸಿರುವಂತಹ ವಿಶ್ವಸಂಸ್ಥೆ 2026ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದು ಜಗತ್ತಿನಾದ್ಯಂತ ಗ್ರಾಮೀಣ ಭಾಗದ ಮಹಿಳೆಯರ ಶ್ರಮಕ್ಕೆ ಸಿಕ್ಕಿರತಕ್ಕಂಥ ಒಂದು ಐತಿಹಾಸಿಕವಾದಂಥ ಮಾನ್ಯತೆ ಅಂತಲೂ ಕೂಡ ಹೇಳಬಹುದು. ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಮತ್ತು ಶ್ರಮ ಬಹಳಷ್ಟಿದೆ. ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಮಹಿಳೆಯರ ಪಾತ್ರ

ಅತ್ಯಂತ ನಿರ್ಣಾಯಕ ಅಂತಲೇ ಹೇಳ್ಬೋದು. ಬಿತ್ತನೆ ಬೀಜದ ಆಯ್ಕೆ ಇರ್ಬೋದು, ಸಸಿ ಮಡಿ ನಿರ್ವಹಣೆ ಇರ್ಬೋದು, ನಾಟಿ ಮಾಡೋದಿರ್ಬೋದು, ಕಳೆ ಕೀಳೋದಿರ್ಬೋದು, ಬೆಳೆಯನ್ನು ರಕ್ಷಣೆ ಮಾಡೋಂಥ ಬೇರೆ ಬೇರೆ ಕೆಲಸಗಳನ್ನು ನಿಭಾಯಿಸುವಂಥದ್ದಿರ್ಬೋದು, ಆ ಬೆಳೆ ಬಂದ ನಂತರ ಕೊಯ್ಲು ಮಾಡುವಂಥದ್ದು, ಕಣ ಮಾಡುವಂಥದ್ದು, ಹಾಗೂ ಧಾನ್ಯವನ್ನು ವಿಂಗಡಣೆ ಆದ ನಂತರ ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಪ್ರತಿಯೊಂದು ಹಂತದಲ್ಲೂ ಕೂಡ ಮಹಿಳೆಯರ ಒಂದು ಸೇವೆ, ಒಂದು ಕೈ ಚಳಕ ಇದೆ ಅಂತಲೇ ಹೇಳ್ಬೋದು. ಹೊಲದಲ್ಲಿ ಪುರುಷರಷ್ಟೇ ಬೇರು ಸುರಿಸಿರೋದ್ರಿಂದ ಮನೆ ನಿರ್ವಹಣೆ, ಅಡುಗೆ ಹಾಗೂ ಮಕ್ಕಳ ಆರೈಕೆಯನ್ನು ಕೂಡ ಇದರ ಜೊತೆಗೆ ಸಮರ್ಥವಾಗಿ ನಮ್ಮ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೈನುಗಾರಿಕೆ ಇರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ, ನಾವೇನು ಹಿತ್ತಲ ತೋಟ ಅಂತ ಹೇಳ್ತೀವಿ, ಹಿತ್ತಲ ತೋಟಗಳಲ್ಲಿ ತರಕಾರಿ ಅಥವಾ ಇತರ ವಸ್ತುಗಳನ್ನು ಬೆಳೆಯುವಂಥದ್ದಿರ್ಬೋದು, ಇದೆಲ್ಲದರಲ್ಲೂ ಕೂಡ ಮಹಿಳೆಯರ ಪಾಲು ಭಾಳ ಸುಮಾರೊಂದು 70%ಕ್ಕಿಂತಲೂ ಹೆಚ್ಚು ಮಹಿಳೆಯರ ಪಾಲೇ ಇದೆ ಅಂತಲೇ ಹೇಳ್ಬೋದು. ಸಾಂಪ್ರದಾಯಿಕ ಬೀಜಗಳ ಸಂರಕ್ಷಣೆಯನ್ನು ಮಾಡುವಂಥದ್ದು, ನೈಸರ್ಗಿಕವಾದಂಥ ಕೀಟನಾಶಕಗಳನ್ನು ಬಳಕೆ ಮಾಡುವಂಥದ್ದು, ಔಷಧೀಯ ಸಸ್ಯಗಳ ಪಾಲನೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಹಿಳೆಯರ ಜ್ಞಾನ ಪರಂಪರೆ ಅನನ್ಯ ಅಂತ ಹೇಳ್ಬೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಸಂಗೀತ ಅಳವಡಿಸಿ ಚಿತ್ರ ಹಾಡಿರುವ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆ ಒಂದನ್ನು ಕೇಳ್ಕೊಂಬರೋಣ.

ಶ್ರೋತೃಗಳೇ, ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ಪ್ರಸ್ತುತ ಮಹಿಳಾ ರೈತರು ಎದುರಿಸ್ತಿರುವಂಥ ಸವಾಲುಗಳ ಬಗ್ಗೆ ಕೂಡ ಮಾತಾಡಬೇಕಾಗಿದೆ. ಕೃಷಿಯಲ್ಲಿ ಸಿಂಹಪಾಲು ವಹಿಸಿದರೂ ಕೂಡ, ಅಂದರೆ ಶ್ರಮದಲ್ಲಿ ಸಿಂಹಪಾಲು ವಹಿಸಿದರೂ ಕೂಡ, ಸಮಾಜದಲ್ಲಿ ಮಹಿಳಾ ರೈತರಿಗೆ ಸಿಗಬೇಕಾದಂಥ ಮನ್ನಣೆ ಮತ್ತು ಹಕ್ಕುಗಳು ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಬಹುತೇಕ ಕೃಷಿ ಭೂಮಿ ಕುಟುಂಬದ ಪುರುಷ ಸದಸ್ಯರ ಹೆಸರಿನಲ್ಲೇ ಇರೋದು. ಹಾಗೆ ಕಾನೂನುಬದ್ಧವಾಗಿ ಮಹಿಳೆಯರಿಗೆ ರೈತ ಎಂಬ ಮಾನ್ಯತೆ ಕೂಡ ಸುಲಭವಾಗಿ ಸಿಗ್ತಾ ಇಲ್ಲ. ಭೂ ದಾಖಲೆಗಳು ಇಲ್ಲದಿರೋದರಿಂದ ಬ್ಯಾಂಕ್ಗಳಿಂದ ಬೆಳೆ ಸಾಲ ಇರ್ಬೋದು, ಸಬ್ಸಿಡಿ ಇರ್ಬೋದು, ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ನೇರವಾಗಿ ಪಡೀಲಿಕ್ಕೆ ಅವರಿಗೆ ತೊಡಕಾಗಿದೆ. ಕೃಷಿ ಯಂತ್ರೋಪಕರಣಗಳು ಬಹುತೇಕ ಪುರುಷ ಸ್ನೇಹಿಯಾಗಿ ವಿನ್ಯಾಸಗೊಂಡಿರೋದರಿಂದ ಅದರಲ್ಲೂ ಆಧುನಿಕ ಯಂತ್ರಗಳ ಬಳಕೆ ಮತ್ತು ಮಾರುಕಟ್ಟೆ ತಂತ್ರಜ್ಞಾನಗಳ ತರಬೇತಿಯಲ್ಲಿ ಮಹಿಳೆಯರಿಗೆ ಆದ್ಯತೆ ಕಡಿಮೆಯಾಗಿದೆ. ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಪಡೆಯಲು ನೇರ ಮಾರುಕಟ್ಟೆ ಸಂಪರ್ಕದ ಕೊರತೆಯಿಂದ ಮಧ್ಯವರ್ತಿಗಳ ಮೇಲೆ ಅವಲಂಬಿತ ಆಗಬೇಕಾಗಿರುವಂಥ ಪರಿಸ್ಥಿತಿ, ಆ ಒಂದು ಅನಿವಾರ್ಯತೆ ಇರೋದರಿಂದ ಮಹಿಳೆಯರಿಗೆ ತೊಂದರೆಯಾಗಿದೆ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಈ ವರ್ಷ 2026 ಮತ್ತು ಇದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆ 2026 ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಣೆ ಮಾಡಿರುವಂಥದ್ದು ಕೇವಲ ಒಂದು ಆಚರಣೆ ಅಲ್ಲ, ಅದರ ಬದಲಾಗಿ ನೀತಿ ನಿರೂಪಣೆಯಲ್ಲಿ ಬದಲಾವಣೆ ತರುವ ಜಾಗತಿಕ ಸಂಕಲ್ಪ ಕೂಡ ಇದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಇದರ ಅಂಕಿಅಂಶಗಳ ಪ್ರಕಾರ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಸಂಪನ್ಮೂಲ, ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಭೂಮಿಯ ಹಕ್ಕನ್ನು ದೊರೆತರೆ ಕೃಷಿ ಇಳುವರಿ ಶೇಕಡ 20-30% ಹೆಚ್ಚಾಗ್ತದೆ ಹಾಗೂ ಜಾಗತಿಕ ಹಸಿವಿನ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಲಿಕ್ಕೆ ಸಹಾಯ ಆಗ್ತದೆ ಅಂತಲೂ ಕೂಡ ಹೇಳಲಾಗುತ್ತೆ. ಈ ಜಾಗತಿಕ ಅಭಿಯಾನದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಿ ಮಹಿಳೆಯರಿಗೆ ಭೂ ಒಡೆತನದ ಹಕ್ಕುಗಳನ್ನು ದೊರಕಿಸಿಕೊಡುವಂಥದ್ದು, ಸುಸ್ಥಿರ ಹಾಗೂ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟುವ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೀಡುವಂಥದ್ದು, ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಮಹಿಳಾ ರೈತ ಉತ್ಪಾದಕ ಸಂಸ್ಥೆಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂಥದ್ದು, ಈ ಎಲ್ಲ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಮಹಿಳಾ ರೈತರ ಕಲ್ಯಾಣಕ್ಕಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ MKSP ಅಂತ ಏನು ಕರೆಯಲಾಗುತ್ತೆ ಅದು ಮತ್ತು ರಾಜ್ಯ ಮಟ್ಟದ ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಉತ್ತಮ ಬದಲಾವಣೆಗೆ ನಾಂದಿ ಹಾಡಿವೆ. ಆದರೆ ಮುಂದಿನ ದಿನಗಳಲ್ಲಿ ಜಂಟಿ ಭೂ ಮಾಲೀಕತ್ವ ಕಡ್ಡಾಯವಾಗಬೇಕಾಗಿದೆ. ಮಹಿಳೆಯರ ಶಾರೀರಿಕ ರಚನೆಗೆ ಹೊಂದುವಂತಹ ಹಗುರ ಹಾಗೂ ಸುಲಭ ಬಳಕೆಯ ಕೃಷಿ ಉಪಕರಣ

ಸಿಗುವಂತಾಗ ಬೇಕಾಗಿದೆ. ಈ ನ್ಯಾನ್ ಅಂದರೆ ಈ ನ್ಯಾಮ್ ಮತ್ತು ಡಿಜಿಟಲ್ ಬಳಕೆಗಳ ವಸ್ತುಗಳು ಮಾರುಕಟ್ಟೆಯಲ್ಲಿ ಮಹಿಳೆಯರಿಗೆ ವಿಶೇಷ ಕೌಶಲ್ಯ ತರಬೇತಿಯನ್ನು ನೀಡೋದರೊಂದಿಗೆ ಅವರಿಗೆ ಈ ಒಂದು ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಸಿಗೋ ರೀತಿ ಆಗಬೇಕಾಗಿದೆ. ಭೂಮಿಯೊಡಲಿಗೆ ಹಸಿರು ಸಿರಿಯನ್ನು ಹೊಂದಿಸಿ ಜಗತ್ತಿಗೆ ಅನ್ನ ನೀಡ್ತಕ್ಕಂಥ ಹೆಣ್ಣು ಕೇವಲ ಕೃಷಿ ಕಾರ್ಮಿಕಳು ಮಾತ್ರ ಅಲ್ಲ, ಆಕೆ ಈ ಮಣ್ಣಿನ ನಿಜವಾದ ಒಡತಿ. ಮಹಿಳಾ ಕಿಸಾನ್ ದಿವಸ್ ಹಾಗೂ 2026 ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷವು ಮಹಿಳಾ ಕೃಷಿಕರ ಹಕ್ಕುಗಳನ್ನು ಎತ್ತಿ ಹಿಡಿದು ಅವರನ್ನು ಸ್ವಾವಲಂಬಿ ಉದ್ಯಮಿಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಇದು ನಾಗಮಂಡಲ ಚಿತ್ರದ ಗೀತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಸಿ ಅಶ್ವಥ್ ಸಂಗೀತ ನೀಡಿರುವ ಈ ಗೀತೆಯ ಸಾಹಿತ್ಯ ಗೋಪಾಲ ಯಾಜ್ಞಿಕ್ ಅವರದು.

ಆತ್ಮೀಯ ಶ್ರೋತೃಗಳೇ, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ದೆಹಲಿ ಕೇಂದ್ರದಿಂದ ವಾರ್ತೆ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಾಷ್ಟೀಯ ಕಾರ್ಯಾಚರಣೆ ವಿಚಾರ: ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ವಾರ್ತೆಗಳ ವಿವರ: ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಯಾಗಿ ಇಲ್ಲವೇ ನಗರಸಭೆ ನಗರ ಪಾಲಿಕೆಯಲ್ಲಿ ಸೇರ್ಪಡೆಯಾಗಿ ಸಂಪೂರ್ಣ ಹಸ್ತಾಂತರವಾದ ಬಳಿಕವೂ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದು ತನಿಖೆ

0: ನಡೆಸುವಂತೆ ಆದೇಶಿಸಿದ್ದಾರೆ. ಹಸ್ತಾಂತರವಾಗಿರುವ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮವಾಗಿ ವಹಿವಾಟು ನಡೆದಿದೆಯೇ, ಗ್ರಾಮಗಳ ಕಾಮಗಾರಿಗೆ ಪಂಚಾಯಿತಿ ವತಿಯಿಂದ ಹಣ ಭರಿಸಲಾಗಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಲು ಒಂದು ಸಮಿತಿ ರಚಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತ ವರದಿಯನ್ನು 30 ದಿನಗಳ ಒಳಗಾಗಿ ಸಲ್ಲಿಸಲು ಅವರು ಸೂಚನೆ ನೀಡಿದ್ದಾರೆ. ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಲ್ಲಿ ಸಂಬಂಧಿತ ಸಿಬ್ಬಂದಿಯನ್ನು ಅಮಾನತು ಮಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸುವಂತೆ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ 2003ರಲ್ಲಿ ಸಂಚಲನ ಮೂಡಿಸಿದ್ದಂತಹ ರಿಂಗ್ ರೋಡ್ ಶುಭಾ ಪ್ರಕರಣದ ಅಪರಾಧಿಗಳಾದಂತಹ ಶುಭಾ, ಶಂಕರನಾರಾಯಣ ಮತ್ತು ಡಿ ವರುಣ್ ವರ್ಮಾ ಸಲ್ಲಿಸಿರುವಂತಹ ಕ್ಷಮಾದಾನ ಅರ್ಜಿಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿತ್ತು. ಈ ನಡುವೆ ಶುಭಾ ರಾಜ್ಯಪಾಲರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ದು, ರಾಜ್ಯಪಾಲರ ಕಾರ್ಯಾಲಯವು ಅರ್ಜಿಯನ್ನು ಪರಿಶೀಲನೆ ನಡೆಸುವಂತೆ ರಾಜ್ಯ ಗೃಹ ಇಲಾಖೆಗೆ ರವಾನಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆ ಕುರಿತಂತೆ ತಮ್ಮನ್ನು ಗುರಿಯಾಗಿಸಲು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮನ್ನು ಬಂಧಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. ರಹಸ್ಯ ಕಾರ್ಯಾಚರಣೆ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧನ್ಯವಾದ ಸಲ್ಲಿಸಿದ್ದಾರೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ಕಂಡುಕೊಳ್ಳಲು ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ವಿಜಯೇಂದ್ರ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರೈತರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಸಂಜೆ ಚಾಲನೆ ದೊರೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಂಜೆ 4:10 ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಕಾಪು ಉಚ್ಚಿಲ ಮಹಾಲಕ್ಷ್ಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ದಸರಾ ಉದ್ಘಾಟನೆ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭ ಜರುಗಲಿದೆ. ಬಳಿಕ ಮಂಗಳೂರಿಗೆ ಆಗಮಿಸಲಿರುವ ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಆಗಮಿಸಿ ಮಂಗಳೂರು ದಸರಾವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಮತ್ತು ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ನಿರಂತರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿಗೆ ಬಂದು ತಲುಪಿದೆ. 124.89 ಅಡಿ ನೀರಿನ ವಿಸ್ತೀರ್ಣ ಹೊಂದಿರುವಂತಹ ಅಣೆಕಟ್ಟೆಯಲ್ಲಿ ಪ್ರಸ್ತುತ ನೀರಿನ ಮಟ್ಟ 100 ಅಡಿ ಮಾತ್ರ ಇದೆ. ಜಲಾಶಯಕ್ಕೆ 576 ಕ್ಯೂಸೆಕ್ ಒಳಹರಿವು ಇದ್ದು, ಜಲಾಶಯದಿಂದ 2658 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಕುಸಿದಿರುವ ಪರಿಣಾಮ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಬೆಂಗಳೂರು ಆಕಾಶವಾಣಿ ನಿಲಯದಲ್ಲಿಂದು ಆಯೋಜನೆ ಮಾಡಲಾಗಿದ್ದಂತಹ ವಿವಿಧ

0: ಭಾರತೀಯ 56ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಖ್ಯಾತ ಉದಯ್ ಜಾದೂಗರ್ ಭಾಗಿಯಾಗಿದ್ದರು. ಹಲವು ವರ್ಷಗಳಿಂದ ಸಕ್ರಿಯ ಜೀವನದಿಂದ ದೂರ ಉಳಿದಿದ್ದಂತಹ ಅವರು ಮತ್ತೊಮ್ಮೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಲ್ಪಿಸುವ ಇಂಗಿತ ವ್ಯಕ್ತಪಡಿಸಿದ ಅವರು ಆಕಾಶವಾಣಿಯಲ್ಲಿ ಅವರು ಭಾಗಿಯಾದಂತಹ ಕಾರ್ಯಕ್ರಮದ ಕುರಿತು ಪ್ರಸ್ತಾಪಿಸಿದರು.
1: ಹಲವಾರು ವರ್ಷಗಳಿಂದ ನಾನು ಬಂದು ಆಗಾಗ ಇಲ್ಲಿ ಮಾತಾಡಿದ್ದಿದೆ ಆಕಾಶವಾಣಿಯಲ್ಲಿ. ಈಗ ನಾನು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಉದಯ್ ಡಾಟ್ ಜಾದುಗಾರ್ ಅಂತ ಅಕೌಂಟ್ ಓಪನ್ ಮಾಡಿದ್ದೀನಿ. ಪ್ರತಿದಿನ ಮ್ಯಾಜಿಕ್ ಹೇಳ್ಕೊಡ್ತೀನಿ, ಮಾತಾಡೋಗೊಮ್ಮೆ ಹೇಳ್ಕೊಡ್ತೀನಿ, ಮತ್ತೆ ಜೋಕ್ಸ್ ಹೇಳ್ತೀನಿ, ಜೀವನದ ನೀತಿ ನಿಯಮಗಳನ್ನ ಪಾಸಿಟಿವ್ ಥಿಂಕಿಂಗ್ ಅನ್ನ ಎಲ್ಲ ಹೇಳ್ಕೊಡ್ತೀನಿ, ದಯವಿಟ್ಟು ನೋಡಿ.
0: ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ನಿಲಯದ ಮುಖ್ಯಸ್ಥರಾದಂತಹ ಕೆಪಿ ಸಂಜೀವ್, ವಿವಿಧ ಭಾರತೀಯ ವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಪೂರ್ವ ಮತ್ತು ಹಾಲಿ ಅಧಿಕಾರಿಗಳು ಮತ್ತು ತಾಂತ್ರಿಕ ವರ್ಗಕ್ಕೆ ಧನ್ಯವಾದ ಅರ್ಪಿಸಿದರು. ವಿವಿಧ ಭಾರತಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಮತ್ತಷ್ಟು ಸದಭಿರುಚಿಯಿಂದ ಕೂಡಿರಲಿ ಎಂದು ಕೋರಿದ ಅವರು, ಜೆನ್ಜಿಗೆ ರುಚಿಸುವ ಕಾರ್ಯಕ್ರಮಗಳತ್ತಲೂ ಗಮನ ಹರಿಸುವಂತೆ ಸಲಹೆ ನೀಡಿದರು. ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವೀಕ್ಷಣೆ ನಡೆಸಿತು. ಸಮಿತಿ ಸದಸ್ಯರಾದಂತಹ ಡಾ ಎಂಸಿ ಸುಧಾಕರ್ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಪ್ರಗತಿ ಮತ್ತು ಮಹಾಲೇಖಪಾಲರ ಕೆಲವು ಆಕ್ಷೇಪಣೆಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ನಡೆಸಬೇಕೆಂಬ ಉದ್ದೇಶದಿಂದ ಭೇಟಿಯನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆಯ ಪ್ರಗತಿಯ ಬಗ್ಗೆ ಅಧ್ಯಯನ ನಡೆಸಿ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿ ವರದಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಕಳೆದ 5-6 ವರ್ಷದ ಸರಾಸರಿ ಮಳೆ ಮಾಪನದ ಅಂಕಿಅಂಶಗಳನ್ನು ಗಮನಿಸಿದರೆ 14.5 ಟಿಎಂಸಿ ಕುಡಿಯುವ ನೀರು 7 ಜಿಲ್ಲೆಗಳಿಗೆ ಲಭಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಸನ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೊಮ್ಮಸಂತದ ಗ್ರಾಮದ ಗ್ರಾಮೀಣ ಪ್ರತಿಭೆ ವಿ ರಾಧಾ ವೆಂಕಟೇಶ್ ಜಪಾನ್ನಲ್ಲಿ ಅಕ್ಟೋಬರ್ 17ರಿಂದ 26ರವರೆಗೆ ನಡೆಯಲಿರುವಂತಹ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಕುಗ್ಗಿದ್ದು ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ವಿಳಂಬ, ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಎದುರಿಸುತ್ತಿರುವಂತಹ ಆರ್ಥಿಕ ಸಂಕಷ್ಟ ಮತ್ತು ವಿವಿಧ ಶುಲ್ಕಗಳ ಹೆಚ್ಚಳವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ 6ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದ್ದು ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಈ ಬಗ್ಗೆ ಅನುಮಾನವಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆತ್ಮೀಯ ಶ್ರೋತೃ ಬಾಂಧವರೇ, ಇದು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 2:40:31 ಆಗಲಿದೆ. ಇನ್ನು ಮುಂದೆ ಕೆಲವು ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಮಲೆ ಮಾರುತ ಚಿತ್ರದ ಈ ಗೀತೆ, ಹಾಡಿದ್ದಾರೆ ಕೆಜೆ ಯೇಸುದಾಸ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ್ ಭಾಸ್ಕರ್.

ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಚಿತ್ರ ರಸಿಕಾ.

ಇನ್ನು ಮುಂದೆ ಕೇಳೋಣ. ಜಯಂತ್ ಕಾಕಿಣೆ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತ ಅಳವಡಿಸಿ ಸೋನು ನಿಗಮ್ ಹಾಡಿರುವ ಮಿಲನ ಚಿತ್ರದ ಈ ಗೀತೆಯನ್ನು

ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಕರ್ಣ ಚಿತ್ರದ್ದು, ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಎಂ ರಂಗರಾವ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

ಶ್ರೋತೃಗಳೇ, ಈ ಗೀತೆಯೊಂದಿಗೆ ಇನ್ನೊಂದಿನ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 4:14 ಆಗಲಿದೆ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬವರ್ಗ.
2: FM 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
2: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತು.

0: ಆದ ಕಾರ್ಯಕ್ರಮ ಪ್ರಾಯೋಜಕರು
1: ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಕೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು. ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
2: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
3: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಶ್ರೋತೃಗಳೇ, ಇನ್ನು ಮುಂದೆ ಕೊಡಗಿನ ಜಾನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸೋಬಾನೆ ಹಾಡು, ಬಣ್ಣ ಬಂಗಾರ ಬದಲಿಸುವ.

ಶ್ರೋತೃಗಳೇ, ಇದುವರೆಗೆ ಕೊಡಗಿನ ಜನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಶೋಭನೆ ಪದಗಳನ್ನು ಕೇಳಿದಿರಿ. ಇನ್ನು

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳಕ್ಕೆ ಇಷ್ಟಪಡ್ತೀನಿ.
2: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: 10 ಜನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಇಗ್ಗುತುಪ್ಪ ದೇವರ ಪಾಠ ಕೇಳೋಣ. ಹಾಡಿದರೆ MM ನಂಜುಂಡ ಹಾಗೂ ಸಂಗಡಿಗರು.

0: ಶ್ರೋತೃಗಳೇ, ಇದುವರೆಗೆ ಕೊಡಗಿನ ಜನಪದ ಹಾಡುಗಳನ್ನು ಕೇಳಿದಿರಿ.
1: ವಸಂತ ಕಾಲ ಬಂದಾಗ
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ

0: ಗೆಳತಿಯರೆ, ಪತ್ರ ಬರೀತೀರಲ್ಲ?
1: The number you've dialed is currently busy. Kindly
2: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
5: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನ ಹುಂಡಿ, ಮೈಸೂರು.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
5: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ ಎಫ್ಎಂ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

0: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
1: ಶ್ರೋತೃಗಳೇ, ಇನ್ನು ಮುಂದೆ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಬಸವಣ್ಣ ಅವರ ಈ ಗೀತೆಯನ್ನು ಹಾಡಿದ್ದಾರೆ KS ಕುಸುಮ, ಸಂಗೀತ ನೀಡಿದ್ದಾರೆ PS ವಸಂತ.

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
1: ಅಯ್ಯೋ ಸುಮ್ಕಿರವು,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವು, ಅದನ್ನ ಓದ್ತಾ ಇದ್ದೀನಿ.
2: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿ ಮೇಲೆ.
2: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,
4: ಇನ್ನು ಮುಂದೆ ಕೇಳೋಣ ಕಸ್ತೂರಿ ಶಂಕರ್ ಅವರು ಸಂಗೀತ ಅಳವಡಿಸಿ ಹಾಡಿರುವ ಬಸವಣ್ಣ ಅವರ ಗೀತೆಯನ್ನು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ವಾದಿರಾಜರ ಕೃತಿಯನ್ನು ಹಾಡಿದರೆ ವಿದ್ಯಾಭೂಷಣ.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವ್ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.
2: ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ರಘು ಹೆಗಡೆಯವರ ಸ್ವರದಲ್ಲಿ ಅಕ್ಕಮಹಾದೇವಿಯವರ ಈ ಗೀತೆ. ಸಂಗೀತ ನೀಡಿದರೆ ಟಿ ಶ್ರೀನಿವಾಸ್.

103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 5 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
2: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
3: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
4: ಹಲೋ
5: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
5: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
6: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಾಗ್ನಿ ಚರ್ನಾಗ್ನಿ ಚರ್ನಾಗ್ನಿ ಚರ್ನಾಗ್ನಿ

0: ಕಲಬುರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
3: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
4: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
2: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಸ್ವರಗಳಲ್ಲಿ ಮಾಂಗಲ್ಯಂ ತಂತು ನಾನೇನಾ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ವಿ ಮನೋಹರ್.

ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಿ ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು. ಇನ್ನು ಮುಂದಕ್ಕೆ ಅಮೃತ ವರ್ಷಿಣಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿದ ಗೀತೆ. ಗೀತೆ ರಚನೆ ಕೆ ಕಲ್ಯಾಣ್, ಸಂಗೀತ ದೇವಾ.

ಇನ್ನು ಮುಂದೆ ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಂದ್ರಿಕಾ ಗುರುರಾಜ್ ಹಾಡಿದ ಗೀತೆ. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಇನ್ನು ಸಂಗೀತ ಕಟ್ಟಿ ಅವರ ಸ್ವರದಲ್ಲಿ ನಾಗಮಂಡಲ ಚಿತ್ರದ ಗೀತೆ, ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯ ಸಂಗೀತ ಸಿ ಅಶ್ವಥ್.

ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.

0: ಕಾರ್ಯಕ್ರಮದಲ್ಲಿ ಕನ್ನಡದ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:50 ಕೃಷಿರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಇದರಲ್ಲಿ ಮಹಿಳಾ ಕಿಸಾನ್ ದಿವಸ್ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕಟ್ಟೆಮನೆ ಪ್ರೇಮ ಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶಾಸ್ತ್ರಿ. 7:20 ಸುದ್ದಿ ಜಂಪಿ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಕೊಡವಸಿರಿ, ಸೃಷ್ಟಿ ಲಯಕಾರಿಣಿ ಕಾವ್ಯ ರಮ್ಮೆ, ಲೇಖಕಿ ಮೊಣ್ಣಂಡ ಶೋಭಾ ಸುಬ್ಬಯ್ಯ ಅವರಿಂದ ಸೋದಾಹರಣ ಭಾಷಣ, ನಿರ್ಮಾಣ ಬಾಳೆಯಡ ದಿವ್ಯ ಮಂದಪ. 8:30 ಗಜಲ್ಸ್. 9:15 ರಂಗಗೀತೆಗಳು. 9:30 ಕನ್ನಡ ಭಾರತಿ, ಶ್ರೀನಿವಾಸ ಜೋಕಟ್ಟೆ ಅವರಿಂದ ಸಣ್ಣಕತೆ ಕಣ್ಣಾಮುಚ್ಚಾಲೆ, ಹಾಗೆ ಜ್ಯೋತಿ ಮಹಾದೇವ ಅವರಿಂದ ಕಾವ್ಯಧಾರೆ. 10:00 ಕಾಡುವ ಹಾಡುಗಳು, ಕನ್ನಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಭಾರತಿ ಕಾರ್ಯಕ್ರಮಗಳು, ಗೀತ್ ಗಾತ ಚಲ್ ಮುಂಬೈ ಕೇಂದ್ರದಿಂದ. ಇದು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಪ್ರಾಯೋಜಿತ ದಸರಾ ಕಾರ್ಯಕ್ರಮ, ದಸರಾ ಗೀತಾರಾಧನ, ಪ್ರಾಯೋಜಕರು GSSS ಮೈಸೂರು. 6:30 ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು, ಪ್ರಾಯೋಜಕರು ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು, ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 7:15 ರೇಷ್ಮೆ ಸಿರಿ, ವಿಷಯ ಹಿಪ್ಪು ನೇರಳೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಭಾಗವಹಿಸುತ್ತಾರೆ ಶ್ರೀ ಮಧುಸುಮನ್ ವಿ ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ ತೂಬಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಸಿರಿಕಲ್ಚರ್, ಗೌರ್ಮೆಂಟ್ ಆಫ್ ಕರ್ನಾಟಕ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹುಂಡೆ. 8:30 ಆಕಾಶದೀಪ, ಬಾಳಿಗೆ ಬೆಳಕಾದವರು, ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಮಡಿಕೇರಿಯ ಸುರ್ಲಭಿ ಕಿಕ್ಕರಳ್ಳಿಯ ಅಜ್ಜ ಮಕ್ಕಳ ವಿನುಕುಶಾಲಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎಂ ಶಕುಂತಲ. 9:00 ಮೈಸೂರು ವೃತ್ತಾಂತ ರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಬೆಂಗಳೂರು ಕೇಂದ್ರದಿಂದ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯ 25 ವರ್ಷಗಳ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಬಾನುಲಿ ಸರಣಿ. 9:40 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿ ಕೃಷ್ಣ ಹಾಗೂ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ. 11:00 ನನ್ನೆದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರ, ಅಪರ್ಣಾಳ ಸಮರ್ಪಣೆ, ಸಣ್ಣಕತೆ ಮತ್ತು ಸ್ವರಚಿತ ಕವನ ವಾಚನ ಜ್ಯೋತಿ ಆರ್ ಪಾಟೀಲ್ ಅವರಿಂದ. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ಅರವಳಿಕೆ ದಿವಸದ ಸಂದರ್ಭದಲ್ಲಿ ಅನೆಸ್ಥೇಷಿಯಾದ ಮಹತ್ವ ಹಾಗೂ ಉಪಯೋಗಗಳ ಕುರಿತು ಹಾಸನದ ಅರವಳಿಕೆ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ವಿನಾಯಕ, ಡಾಕ್ಟರ್ ರಶ್ಮಿ ಎಚ್ ಡಿ ಹಾಗೂ ಡಾಕ್ಟರ್ ಅನುಪಮಾ ಎಂಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನಾ. ಒಂದು ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3 ಗಂಟೆಗೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ, 4 ಗಂಟೆಗೆ ಕೊಡಗಿನ ಕಾವೇರಿ ರಸ ಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ನಾಳೆ ಸಂಜೆ 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, 6:10ಕ್ಕೆ ವಾಣಿಜ್ಯ ಪ್ರಕಟಣೆಗಳು ಹಾಗೂ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ತೊಗರಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು, ಡಾಕ್ಟರ್ ಮುನಿಸ್ವಾಮಿ ಎಸ್ ಮುಖ್ಯ ವಿಜ್ಞಾನಿಗಳು ಸಂಶೋಧನಾ ನಿರ್ದೇಶನಾಲಯ ರಾಯಚೂರು ಪಾಲ್ಗೊಳ್ಳಲಿದ್ದಾರೆ. ತಿಮ್ಮಪ್ಪ ಎಚ್ ಗೌಡ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಆಫ್ ಕರ್ನಾಟಕ. 7:20ಕ್ಕೆ ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಸಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8 ಗಂಟೆಗೆ ಕ್ರೀಡಾ ಲಹರಿ ಆಟೋಟಗಳ ಕ್ಷೇತ್ರವನ್ನು ಪರಿಚಯಿಸುವ ಕಾರ್ಯಕ್ರಮ. 10 ಗಂಟೆಗೆ ಕಾಡುವ ಹಾಡುಗಳು. 10:30ಕ್ಕೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

0: ಆಕಾಶವಾಣಿ ಮಡಿಕೇರಿ. ಈಗ ವಾಣಿಜ್ಯ ಜಾಹೀರಾತುಗಳು.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
2: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
5: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
10: ಆಂಥೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇದೇ 16ರಂದು ನಾಳೆ ಶುಕ್ರವಾರ ವಿರಾಜಪೇಟೆ ಸುಭಾಷ್ ನಗರ A2Z ಅರೇಂಜರ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ವಿಶ್ವದಲ್ಲೇ

0: ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 1282.
3: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನ ಹುಂಡಿ, ಮೈಸೂರು.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
7: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
8: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
0: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
3: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನ ಹುಂಡಿ, ಮೈಸೂರು.
9: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
10: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
9: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
10: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. October 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
9: ವಾವ್, ಸೂಪರ್.
10: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ತಾಯಿ ಕಾವೇರಿಯ ಭಕ್ತಾದಿಗಳೇ, ಗಮನಿಸಿ. ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ October 16 November 16 ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ, ತೆಂಗಿನಕಾಯಿ, ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ, ನೀಲ್ ಗಗನ್ 3, ಗೋಪಾಲಪುರ ಲೇಔಟ್, ಆರ್ಟಿ ನಗರ ಪೋಸ್ಟ್, ಸುಲ್ತಾನ್ಪಾಳ್ಯ. ಮಂಡೇಟಿರ ಸುನಿಲ್ ಪೊನ್ನಣ್ಣ, B512 ಬ್ರಿಗೇಡ್ ಒಮೆಗಾ, 80 feet ರಸ್ತೆ ಬನಶಂಕರಿ, 6th stage ಸುಬ್ರಹ್ಮಣ್ಯಪುರ, ಬೆಂಗಳೂರು. ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ, ಕಾಳಿ ಏಜೆನ್ಸೀಸ್, ವಿರಾಜಪೇಟೆ, ವಾನಂದ ಟಿ ಮದನ್, ಅರ್ಜಿ ಗ್ರಾಮ. ಮಡಿಕೇರಿಯಲ್ಲಿ ಎ ತಮ್ಮಪ್ಪವಯ್ಯ, ಕೊಡಗು ಡಿಜಿಟಲ್ ನೆಟ್ವರ್ಕ್, ಕಾವೇರಿ ಬಿಲ್ಡಿಂಗ್, ಕಾಲೇಜು ರಸ್ತೆ, ಕೊಡಗು ಸೇವಾ ಕೇಂದ್ರ, ಕೊಡಗು ಸಮಾಜ ವಾಣಿಜ್ಯ ಸಂಕೀರ್ಣ, ಮಡಿಕೇರಿ. ಕುಕ್ಕೆರ ಲಕ್ಷ್ಮಣ, ಕೊಡಗು ಗೌಡ ಯುವ ವೇದಿಕೆ. ಅಮ್ಮತ್ತಿಯಲ್ಲಿ ಮಂಡೆಪಂಡ ಸುವರ್ಣ ಮುತ್ತಣ್ಣ ಹಾಗೂ ಕುಟ್ಟಂಡ ಭೋಜಿ ಹೋಟೆಲ್ ಬ್ರದರ್ಸ್. ಬೆಟ್ಟಗೇರಿ ಮಂದಪಂಡ ಸತೀಶ್ ಅಪ್ಪಚ್ಚು, ಬಿರುನಾಣಿ ಕರ್ತಮಡ ಧನುಪೆಮ್ಮಯ್ಯ, ಗೋಣಿಗೊಪ್ಪಲಿನಲ್ಲಿ ಕೊಲ್ಲಿರ ಉಮೇಶ್, ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಹಾಗೂ ಬಲ್ಲಣ್ಣವರ ಪಿ ಅಪ್ಪಯ್ಯ, ಕೊಡಗು ಕ್ಲಾತ್ ಎಂಪೋರಿಯಂ, ಹಾತೂರು ಅಮ್ಮನಗುಟ್ಟಂಡ ಚಿಮ್ಮಣ, ಎಜಿ ಪೆಮ್ಮಯ್ಯ, ಹುದಿಕೇರಿ ಅಜ್ಜಿಕುಟ್ಟಿರ ಎನ್ ಮಾದಯ್ಯ, ಸುಬ್ರಹ್ಮಣಿ, ಹೈಸೂಡ್ಲೂರು.

0: ಮಹಾಬಲ, ಮೈಸೂರು ಪಾಂಡಿರ ಎಂ ಮುತ್ತಣ್ಣ, ಕಕ್ಕಬ್ಬೆ ಬಾಚಮಂಡಲವ ಚಿನ್ನಪ್ಪ, ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ ಹಾಗೂ ಪುದಿಯೊಕ್ಕಡ ರಾಜ ಮೇದಪ್ಪ, ನಾಪೋಕ್ಲು ಬಿಎಸ್ ತಮ್ಮಯ್ಯ, ಭಗವತಿ ಸ್ಪೈಸಸ್, ಕಟೋಳಿರ ಶಮ್ಮಿ ಅಯ್ಯಪ್ಪ, ಕೊಳಕೇರಿ ಹಾಗೂ ಬಿಎ ಮುದ್ದಯ್ಯ ಕ್ಲಾತ್ ಮರ್ಚೆಂಟ್, ಪಾರಾಣೆ ಬೊಳ್ಳಂಡ ಗಿರೀಶ್, ಶರ್ರಿ ಕೈಕಾಡು ಗ್ರಾಮ, ಪೊನ್ನಂಪೇಟೆ ಚೆರಿಯಪ್ಪಂಡ ರಾಜನಂಜಪ್ಪ, ಸಿದ್ದಾಪುರ ಚುಮ್ಮಿಪ್ಪುವಯ್ಯ, ರಿವರ್ ಸೈಡ್ ಎಸ್ಟೇಟ್, ಸುಂಟಿಕೊಪ್ಪ ಎಂಎ ವಸಂತ್ ವಸಂತ್ ಸ್ಟೋರ್ಸ್, ಕಾನೂರು ಚೊಟ್ಟೆಕ್ಮಳ ರಾಜೀವ್ ಬೋಪಯ್ಯ ಹಾಗೂ ಮಲ್ಲಮಡ ಪ್ರಭು ಪುಣಚ, ನೆಲಜಿ ಮಣಮಟ್ಟಿರ ಸ್ವರೂಪ್, ನೆಲಜಿ ಜಂಕ್ಷನ್, ಚಟ್ಟಳ್ಳಿ ಪುತ್ತರಿರ ಪಪ್ಪು ತಿಮ್ಮಯ್ಯ, ಸಿವಿಲ್ ಕಾಂಟ್ರಾಕ್ಟರ್, ಕಾಲಭೈರುವ ಕನ್ಸ್ಟ್ರಕ್ಷನ್ಸ್, ಮೇನ್ ರೋಡ್ ಚಟ್ಟಳ್ಳಿ, ಕುಶಾಲನಗರ, ಕರ್ನಂಡ ಅರುಣ್ ಮಣ್ಣಪ್ಪ, ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್, ಅರೆಕಾಡು ಮರಗೋಡು, ದೋಳ್ಪಾಡಿ ಯಶವಂತ್, ಬೊಟ್ಟೆಮನೆ ಎಸ್ಟೇಟ್, ಕಾಕುಟುಪರಂಬು, ಮ್ಯಾವಡ ಚಿನ್ನಪ್ಪ, ಪ್ಲಾಂಟರ್ಸ್ ಕ್ಲಬ್ ಕಾಕುಟುಪರಂಬು, ಅರಪಟ್ಟು ಕರಂಗ ಕರಡ ಪಾಲಂಗಾಲ, ಬಲ್ಲಟಿ ಕಾಲಂಡ ರಂಜು ಮಾದಪ್ಪ, ಬಲ್ಲಮಾವುಟಿ ಸಣ್ಣ ಪುಲಿಕೋಟು, ಮುಕ್ಕಾಟಿರ ಸುಧನ್ ಸುಬ್ಬಯ್ಯ, ಕಂಬಿಬಾಣೆ ಕುಂಜಿರನ ಎಸ್ ಮಂಜುನಾಥ್ ಹಾಗೂ ಮರಗೋಡು ಶ್ರೀಮತಿ ಕಾವೇರಿ ನಯನ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನ ಹುಂಡಿ, ಮೈಸೂರು.
3: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ 1 ಗ್ರಾಂ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ.
9: ಬಿರ್ವಾಸ್ ಗೋಣಿಗೋಪ ಮುಕ್ಲೆನ ಆಶ್ರಯೋಡು ಪೂಜಾರಿ ಪ್ರೀಮಿಯರ್ ಲೀಗ್ 2026 Season 3 ಪಂದ್ಯಾಟೋ ಉಂದ್ವೆ ಅಕ್ಟೋಬರ್ 14-17 ಬುಕ್ಕ 17 ಮೇಗ್ ಗೋಣಿಕೊಪ್ಪ ಹಾತೂರು ಶಾಲಾ ಮೈದಾನಟು ನಡೆಪಿರುಂಡು. ಪುರುಷರಿನ ಕ್ರಿಕೆಟ್ ಪಂದ್ಯಾಟೋಗ್ ಪ್ರಥಮ ಬಹುಮಾನ 8,000 ಬುಕ್ಕ ಟ್ರೋಫಿ, ದ್ವಿತೀಯ ಬಹುಮಾನ 40,000 ಬುಕ್ಕ ಟ್ರೋಫಿ. ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್, ಅತಂತೆ ಮಾತೆರಗ್ಲ ಬೇತೆ ಬೇತೆ ಗೊಬ್ಬು ಉಂಡು. ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ.

0: நடப்பெருண்டு மாத ஸ்பர்தைகள நகது புக்க ஆகர்ஷக ட்ரோஃபி உண்டு மூஜி தினோல வனஸ்த வெவஸ்த உண்டு சமாஜ பாந்தவர்கள் கிரீடாபிமானிகளுக்கு மாத்திரங்கள ஸ்வாகத்த கேணுந்தேரு அத்தியக்ஷர புக்க சர்வசதஸ்யர்
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
5: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
6: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ಕೊಡವ ಹಾಕಿ ಅಕಾಡೆಮಿ ವಿರಾಜಪೇಟೆ ಇದಣ್ಣ ದಂಡಾಯ್ತಿ 24-25 ಪಿಂಜ ದಂಡಾಯ್ತಿ 25 26ನೇ ಕಾಲತ್ರ ಮಾಸಬೆನ ಇದೇ 16 ಬೊಳ್ಳ್ಯಾಚ ಪೊಲಕ 10:30 ಸಂಘದ ಅಧ್ಯಕ್ಷಗಳನ್ನ ಪಾಂಡಂಡ ಕೆ ಬೋಪಣ್ಣ ಇಂಡ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಕೊಡವ ಸಮಾಜದ ನಡತ್ವ ಸಂಘದ ಸದಸ್ಯಂಗೆಲ್ಲ ಬಂತು ಮಾಸಬೆನ ಚಾಯುಡ ನಡ್ತಿತ್ತರೊಂದು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ್ಯಕಟ್ಟಣಿತ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇದೇ 16 ನಾಳೆ ಶುಕ್ರವಾರ ವಿರಾಜಪೇಟೆ ಸುಭಾಷ್ ನಗರ A2Z ಅರೇಂಜರ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
10: ನಿಮ್ಮ ಮನೆಗೆ ಹಾಗೂ ತೋಟದ ಕೃಷಿಗಾಗಿ ಅವಶ್ಯಕವಾಗಿ ಬೇಕಾದ ನೀರಿಗಾಗಿ ಬೋರ್ವೆಲ್ ತೆಗೆಸಲು ಸಂಪರ್ಕಿಸಿ ಬಾಬಾ ಬೋರ್ವೆಲ್ಸ್, ಕುಯಿಮಂಡ ಕಿರಣ್, ವಿರಾಜಪೇಟೆ. ಕಾಲ್ 9448433393.
11: ಮಾಂಡೋವಿ ಮೋಟರ್ಸ್ ಮೈಸೂರು ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರೀಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫೈನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
2: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಸಮಯ 6:30 ಆಗಲಿದೆ. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30 ಇನ್ನೀಗ ಜಿಲ್ಲಾ ವಾರ್ತಾಪತ್ರ
1: ಆಕಾಶವಾಣಿ ಉಡುಪಿ ಜಿಲ್ಲಾ ವಾರ್ತಾಪತ್ರ ಬರೆದವರು ನಿಶ್ಮಿತಾ ಬೇಕಲ್, ಓದುತ್ತಿರುವವರು ಚೇತನ್ ಸಿವಿ. ಉಡುಪಿ ಜಿಲ್ಲೆಯ ಬಿಎಸ್ಎನ್ಎಲ್ ಸಂಸ್ಥೆಯು ತನ್ನ ಗ್ರಾಹಕರಿಗೆ ನೆಟ್ವರ್ಕ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಿ ಖಾಸಗಿ ಕಂಪನಿಗಳಿಗೆ ಕಡಿಮೆ ಇಲ್ಲದಂತೆ ಗುಣಮಟ್ಟದ ಸೇವೆ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬಿಎಸ್ಎನ್ಎಲ್ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಾದ್ಯಂತ ಇರುವ ಬಿಎಸ್ಎನ್ಎಲ್ ಸ್ಥಾವರಗಳನ್ನು 3G ಫೋರ್ಜಿಗೆ ಬದಲಾವಣೆ ಮಾಡುವುದರೊಂದಿಗೆ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಗಳನ್ನು ಒದಗಿಸಬೇಕು. ಹೊಸದಾಗಿ ಟವರ್ಗಳನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತದಿಂದ ಬೇಡಿಕೆಗೆ ಅನುಗುಣವಾಗಿ 39 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಕಾರ್ಯವನ್ನು ಶೀಘ್ರದಲ್ಲೇ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲೆಗಳ ಮರು ಪರಿಶೀಲನಾ ಪ್ರಕ್ರಿಯೆಯ ಅವಧಿಯನ್ನು ಅಕ್ಟೋಬರ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಮೆಸ್ಕಾಂ ಸಿಬ್ಬಂದಿಗಳು 3 ಬಾರಿ ಮನೆ ಭೇಟಿ ನೀಡಿದಾಗಲೂ ಫಲಾನುಭವಿಗಳು ಲಭ್ಯವಿಲ್ಲದಿದ್ದಲ್ಲಿ ಅವರು ಸಂಬಂಧಪಟ್ಟ ಮೆಸ್ಕಾಂ ಕಚೇರಿಗೆ ತೆರಳಿ ಮಾಹಿತಿಯನ್ನು ನೀಡಬಹುದಾಗಿದೆ ಎಂದು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಮೇಶ್ ಕಾಂಚನ್ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಈಗಾಗಲೇ ಉಡುಪಿ ತಾಲೂಕಿನಲ್ಲಿ ಶೇಕಡ 81% ಇಕೆವೈಸಿ ಕಾರ್ಯ ಪೂರ್ಣಗೊಂಡಿದ್ದು ಅಕ್ಟೋಬರ್ 20ರ ಒಳಗಾಗಿ ಬಾಕಿ ಉಳಿದಿರುವಂತಹ ಇಕೆವೈಸಿ ಕಾರ್ಯ ಪೂರ್ಣಗೊಳ್ಳಬೇಕು. ಶಕ್ತಿ ಯೋಜನೆಯಡಿ ಕೊರೋನಾ ನಂತರ ಸ್ಥಗಿತಗೊಂಡಿದ್ದಂತಹ ಕೆಲವು ರೂಟ್ಗಳ ಬಸ್ಸುಗಳು ಇಂದಿಗೂ ಸಂಚರಿಸುತ್ತಿಲ್ಲ. ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿಗೆ ಉಡುಪಿ ತಾಲೂಕಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದ ಅರ್ಹ ಗ್ರಾಮೀಣ ರೈತ ಮಹಿಳೆಯರಿಂದ 5 ವಾರದ 20 ದೇಶಿ ನಾಟಿ ಕೋಳಿ ಮರಿಗಳನ್ನು ವಿತರಿಸಿ ಅವರ ಆದಾಯ ಹೆಚ್ಚಿಸುವ ಕಾರ್ಯಕ್ರಮ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಪಶುವೈದ್ಯ ಸಂಸ್ಥೆ ಅಥವಾ ಉಡುಪಿ ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಸಕ್ತ ಸಾಲಿನ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಮೂಹ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ರೂಪಾಯಿಗಳ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 8277799900 ಅಥವಾ ಆಯಾ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಉಡುಪಿ ದೂರವಾಣಿ ಸಂಖ್ಯೆ 0802745496, ಕುಂದಾಪುರ 0825423070, ಕಾರ್ಕಳ 0825823110 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಶಿರಿಬೀಡು ವಾರ್ಡಿನ ಶಾಂಭವಿ ಹೋಟೆಲ್ ಎದುರು ರಸ್ತೆಯಲ್ಲಿ 3 ನಂಬರಿನ ಒಳಚರಂಡಿ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸಬೇಕಾಗಿರುವುದರಿಂದ ಅಕ್ಟೋಬರ್ 18ರಿಂದ ನವೆಂಬರ್ 7ರವರೆಗೆ ಸದರಿ ರಸ್ತೆಯಲ್ಲಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಹಾಗೆ ಉಡುಪಿ ನಗರಸಭಾ ವ್ಯಾಪ್ತಿಯ ತೆಂಕಪೇಟೆ ವಾರ್ಡಿನ ಬಡಗುಪೇಟೆ ರಸ್ತೆಯಲ್ಲಿ ಒಳಚರಂಡಿ ಜಾಲದ ಪೈಪ್ಲೈನ್ ಬದಲಾವಣೆ ಮಾಡಿ ಕಾಂಕ್ರೀಟ್ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ಅಕ್ಟೋಬರ್ 15ರಿಂದ ಪ್ರಾರಂಭ ಮಾಡಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಉಡುಪಿ ನಗರಸಭೆ ಪೌರಾಯುಕ್ತರ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಕಳ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಕ್ಯಾಂಟೀನ್ ಅನ್ನು ನಡೆಸಲು ಅನುಭವವುಳ್ಳ ಹೋಟೆಲ್ ಉದ್ಯಮ ಹೋಟೆಲ್ ಮಾಲೀಕರಿಂದ ಷರತ್ತಿಗೆ

ಪಟ್ಟು ಕೊಟೇಷನ್ ಅನ್ನು ಆಹ್ವಾನಿಸಲಾಗಿದೆ. ಕೊಟೇಷನ್ ನಲ್ಲಿ ಭಾಗಿಯಾಗಲು ಇಚ್ಛಿಸುವವರು ಕೊಟೇಷನ್ ನೋಟಿಫಿಕೇಶನ್ ನಮೂನೆಗಳನ್ನು ಕಾರ್ಕಳದ ಹಿರಿಯ ಸಿವಿಲ್ ನ್ಯಾಯಾಲಯದ ಕಚೇರಿಯಿಂದ ನವೆಂಬರ್ 3ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಡೆಯಬಹುದಾಗಿದ್ದು, ಕೊಟೇಷನ್ ಸಲ್ಲಿಸಲು ನವೆಂಬರ್ 5 ಕೊನೆಯ ದಿನಾಂಕವಾಗಿದೆ. ಕೊಟೇಷನ್ ಅನ್ನು ನವೆಂಬರ್ 6ರಂದು ಸಂಜೆ 5 ಗಂಟೆಗೆ ತೆರೆಯಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ನ್ಯಾಯಿಕ ದಂಡಾಧಿಕಾರಿಯವರ ಕಚೇರಿ ಕಾರ್ಕಳ ಇವರನ್ನ ಕಚೇರಿಯ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಆಗಿರುವುದರಿಂದ ಜಾನುವಾರುಗಳಿಗೆ ಎದುರಾಗಬಹುದಾದಂತಹ ಮೇವಿನ ಕೊರತೆಯನ್ನು ನೀಗಿಸಲು ಸರ್ಕಾರದಿಂದ ರೈತರಿಗೆ ಮೇವಿನ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ಪೂರೈಸಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲೆಗೆ 2814 ಮೇವಿನ ಬಿತ್ತನೆ ಬೀಜಗಳ ಕಿರು ಪೊಟ್ಟಣಗಳು ಪೂರೈಕೆಯಾಗಲಿದ್ದು, ಜಮೀನು ಮತ್ತು ನೀರಿನ ಮೂಲ ಹೊಂದಿರುವಂತಹ ಮತ್ತು ಜಾನುವಾರು ಸಾಕಾಣೆ ಮಾಡುತ್ತಿರುವಂತಹ ಆಸಕ್ತ ರೈತರು ತಮ್ಮ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಗಳಿಗೆ ಭೇಟಿ ನೀಡಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
4: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: 6:37 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಇದೇ 24ರಿಂದ 27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಇಂದು ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತಂತೆ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅನುಮತಿ ಅರ್ಜಿ ಸಲ್ಲಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದ್ದು, ಒಟ್ಟು 226 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಮುಂದಿನ 1-2 ದಿನಗಳಲ್ಲಿ ಮನವಿ ಪತ್ರ ಪೂರ್ಣಗೊಳ್ಳಲಿದ್ದು, ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರದಿಂದ ಉಂಟಾಗಿರುವ ನಷ್ಟ ಈಗಾಗಲೇ ಸುಮಾರು 46,000 ಕೋಟಿಯಷ್ಟು ಇದೆ ಎಂದು ಅಂದಾಜು ಮಾಡಲಾಗಿದೆ. ಅಂತಿಮ ಲೆಕ್ಕಾಚಾರದಲ್ಲಿ ನಷ್ಟದ ಪ್ರಮಾಣ 60,000 ಕೋಟಿಯಿಂದ 70,000 ಕೋಟಿಯವರೆಗೆ ತಲುಪಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ರಿಂಗ್ ರೋಡ್ ಶೋಭಾ ಕೊಲೆ ಪ್ರಕರಣದ ಅಪರಾಧಿಗಳ ಕ್ಷಮಾದಾನ ಅರ್ಜಿಯನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ತಿರಸ್ಕರಿಸಿದೆ. ಭಾವಿ ಪತಿ ಗಿರೀಶ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಶೋಭಾ ಹಾಗೂ ಡಿ ಅರುಣ್ ವರ್ಮಾ ಕ್ಷಮಾದಾನ ಕೋರಿ ರಾಜ್ಯಪಾಲರ ಮುಂದೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಷಮಾದಾನ ಮನವಿಯನ್ನು ತಿರಸ್ಕರಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಗೆ ನಾಳೆ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ಸೇರ್ಪಡೆಯಾಗಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಎಲ್ಎನ್ಟಿ ಸಂಸ್ಥೆ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿರುವ 4 ಬಹು ಉದ್ದೇಶಿತ ನೌಕೆಗಳ ಪೈಕಿ ಇದು ಮೊದಲನೆಯದಾಗಿದೆ. ಈ ನೌಕೆಯನ್ನು ಮುಖ್ಯವಾಗಿ ಸಮುದ್ರ ಗಸ್ತು ಮತ್ತು ಕರಾವಳಿ ನಿಗಾ ಕಾರ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ ಹೊಂದಿರುವ ಸಮರ್ಥಕ್ 3,750 ಟನ್ಗಿಂತ ಹೆಚ್ಚಿನ ಸ್ಥಳಾಂತರ ಸಾಮರ್ಥ್ಯ ಹೊಂದಿದೆ. ಗರಿಷ್ಠ 15 ನಾಟ್ಸ್ ವೇಗದಲ್ಲಿ ಸಂಚರಿಸಬಲ್ಲ ಈ ನೌಕೆ ಶೇಕಡ 75ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶಗಳನ್ನು ಒಳಗೊಂಡಿದೆ. ಭವಿಷ್ಯದಲ್ಲಿ ನೌಕಾಪಡೆ ಬಳಸಲಿರುವ ಶಸ್ತಾಸ್ತ್ರಗಳು, ರೆಡಾರ್ಗಳು, ಸಂವೇದಕಗಳು ಮತ್ತು ಇತರ ತಂತ್ರಜ್ಞಾನಗಳನ್ನು ಸಮುದ್ರದಲ್ಲಿ ಪರೀಕ್ಷಿಸಿ

0: ಇದು ಪ್ರಮುಖ ವೇದಿಕೆಯಾಗಲಿದೆ. ಕಾರವಾರದ ನೌಕಾನೆಲೆಗೆ ಉಪರಾಷ್ಟಪತಿ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾರವಾಡದಿಂದ ಮಾಜಾಳಿಯವರೆಗೆ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿ ಪ್ರತಿ ಬುಧವಾರ 9:15ಕ್ಕೆ.
0: ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ನಿರ್ವಹಣೆ ಹಾಗೂ ವಿಶ್ವ ಪಾರಂಪರಿಕ ತಾಣದ ಮಾರ್ಗಸೂಚಿಗಳ ಪಾಲನೆ ಕುರಿತು ಪರಿಶೀಲಿಸಲು ಯುನೆಸ್ಕೋ ತಜ್ಞರ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುನೆಸ್ಕೋ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದ್ದು, ಇದೇ 27ರವರೆಗೆ ಹಂಪಿ ಹಾಗೂ ಸುತ್ತಮುತ್ತಲಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಂತಾರಾಷ್ಟೀಯ ಪಾರಂಪರಿಕರಾದ ಕೀನ್ಯಾದ ಜಾರ್ಜ್ ಅಬುಂಗ್, ಜಪಾನ್ನ ಎಚಿಡಾ ಶಿಮೋಡ ಹಾಗೂ ವಿಶ್ವ ಪಾರಂಪರಿಕ ತಂಡವು ಹಂಪಿಯ ಐತಿಹಾಸಿಕ ಸ್ಮಾರಕಗಳು, ದೇವಾಲಯಗಳು ಹಾಗೂ ಪ್ರಾಚೀನ ಅವಶೇಷಗಳ ಸಂರಕ್ಷಣೆಯ ಸ್ಥಿತಿಗತಿಗಳನ್ನು ಅವಲೋಕಿಸಲಿದೆ. ವಿಜಯನಗರ ಸಾಮ್ರಾಜ್ಯದ ಭವ್ಯ ಇತಿಹಾಸ, ವಾಸ್ತುಶಿಲ್ಪದ ವೈಭವ ಹಾಗೂ ಅಪಾರ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಹಂಪಿಯ ಸಂರಕ್ಷಣೆಯ ದೃಷ್ಟಿಯಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್, PMJAY ಕುರಿತ ಒಂದು ವರದಿ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಫಲಾನುಭವಿ ಎಸ್ ಸತೀಶ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಯೋಜನೆಯು ದೇಶದ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ತಿಳಿಸಿದ್ದಾರೆ.
4: ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಆಯುಷ್ಮಾನ್ ಯೋಜನೆ ಜನತೆಗೆ ತುಂಬಾ ಸೇವೆಗಳನ್ನು ಒದಗಿಸ್ತಾ ಇದೆ. ಇವತ್ತು 5 ಲಕ್ಷದವರೆಗೂ ಕೂಡ ಆಪರೇಷನ್ ಆದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಕೇಂದ್ರ ಸರ್ಕಾರ ಅದನ್ನ ಯಾವುದೇ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಷನ್ ಆದ್ರೂ ಕೂಡ ಅದನ್ನ ಬರೆಸುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಬಹಳ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಸಫಲಕಾರಿಯಾಗಿ ನಡೀತಾ ಇದೆ. ಅದರ ಬಗ್ಗೆ ಸಾರ್ವಜನಿಕರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನ ಈ ಒಂದು ಯೋಜನೆ ಪಡೆಯೋದ್ರಿಂದ ತುಂಬಾ ಅನುಕೂಲಗಳನ್ನು ನಾವು ಪಡೆಯಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಈ ಬಾರಿಯ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕಂಬಳ ಆಯೋಜಿಸಲಾಗಿದೆ. ಇದೇ 18 ಮತ್ತು 19ರಂದು ನಡೆಯಲಿರುವ ಈ ಜಾನಪದ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಕಂಬಳ ಉಪಸಮಿತಿಯು ಇಂದು ಕೆಸರಿನ ಟ್ರ್ಯಾಕ್ನಲ್ಲಿ 2 ಜೊತೆ ಕೋಣಗಳನ್ನು ಓಡಿಸುವ ಮೂಲಕ ಪ್ರಾಯೋಗಿಕ ಓಟ ನಡೆಸಿತು. ಪುತ್ತೂರು ಶಾಸಕ ಅಶೋಕ್ ರೈ ಈ ಓಟಕ್ಕೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ರೈ, ಕಂಬಳಕೂಟದಲ್ಲಿ ಭಾಗವಹಿಸಲು ಈಗಾಗಲೇ 150ಕ್ಕೂ ಹೆಚ್ಚು ಜೊತೆ ಆಯ್ದ ಕೋಣಗಳನ್ನು ಆಯ್ಕೆ ಮಾಡಲಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶನಿವಾರ ಬೆಳಗ್ಗೆ ಕೋಣಗಳ ಪ್ರಯಾಣ ಆರಂಭವಾಗಲಿದ್ದು, ಕುಶಾಲನಗರದ ಮೂಲಕ ಮೈಸೂರು ತಲುಪಲಿವೆ. ಪ್ರಥಮ ಬಹುಮಾನವಾಗಿ 16 ಗ್ರಾಂ ಚಿನ್ನ ಹಾಗೂ ದ್ವಿತೀಯ ಬಹುಮಾನವಾಗಿ 8 ಗ್ರಾಂ ಚಿನ್ನವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಆಗಮಿಸಿ ಕಂಬಳವನ್ನು ಉಚಿತವಾಗಿ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ನಟ ಡಾ ವಿ ರವಿಚಂದ್ರನ್ ಇಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣದ ಬನ್ನಿ ಮಂಟಪದ ಬಳಿ 250 ಕೆಜಿ ತೂಕದ ಮರದ ಅಂಬಾರಿಯಲ್ಲಿ ಇದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಿದರು. ನಾಡದೇವತೆಯನ್ನು ಹೊತ್ತ ಧನಂಜಯ ಆನೆ ರಾಜಗಾಂಭೀರ್ಯದಲ್ಲಿ ಬನ್ನಿ ಮಂಟಪದಿಂದ ರಂಗನಾಥ

ದೇಗುಲದವರೆಗೆ ಸಾಗಿತು. ಧನಂಜಯನಿಗೆ ಆನೆಗಳಾದ ಲಕ್ಷ್ಮಿ ಮತ್ತು ರೂಪ ಸಾಥ್ ನೀಡಿದವು. 60ಕ್ಕೂ ಹೆಚ್ಚು ಕಲಾ ತಂಡಗಳು, 10ಕ್ಕೂ ಹೆಚ್ಚು ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಇಂದು ರಾಜ್ಯದಿಂದ ನಿರ್ಗಮಿಸಿದ್ದು ದಕ್ಷಿಣ ಒಳನಾಡು, ಕರ್ನಾಟಕದಲ್ಲಿ ಈಶಾನ್ಯ ಮುಂಗಾರು ಮಳೆಯ ಚಟುವಟಿಕೆ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಜಿಲ್ಲೆಗಳಾದ ರಾಯಚೂರು, ಗದಗ, ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಬಿರುಗಾಳಿ ಸಹಿತ ಮಳೆಯಾಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಮತ್ತು ಇದೇ 24ರಿಂದ 27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕಿಸಾನ್ ದಿವಸ್ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕಟ್ಟೆಮನೆ ಪ್ರೇಮ ಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ಮಹಿಳಾ ಕಿಸಾನ್ ದಿವಸ್ ಅಂತ

0: ಕರೀತಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಕೂಡ ಈ 2026 ಕರೀತಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಮರಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕಟ್ಟೆಮನೆ ಪ್ರೇಮ ಗಣೇಶ್ ಅವರು. ನಮಸ್ಕಾರ ಪ್ರೇಮ ಗಣೇಶ್ ಅವರೇ.
1: ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಸಾಮಾನ್ಯವಾಗಿ ಕೃಷಿ ಅಂತ ಹೇಳುವಾಗ ಮೂಗ್ ಮುರಿಯುವ ಕಾಲವೇ ಜಾಸ್ತಿಯಾಗಿದೆ ಈಗ. ಅಂಥದ್ರಲ್ಲಿ ಒಂದು ಮಹಿಳೆಯಾಗಿ ನಿಮಗೆ ಕೃಷಿ ಯಾವ ರೀತಿ ಪ್ರೇರಣೆ ಕೊಟ್ಟಿದೆ, ಕೃಷಿಯಲ್ಲಿ ನಾನು ನನ್ನ ತೊಡಗಿಸ್ಕೊಳ್ಬೇಕು ಅಂತ ಹೇಳುವ ಲೆಕ್ಕಕ್ಕೆ?
1: ನನ್ನ ತಾಯಿ ತಂದೆ ಕೃಷಿ ಕುಟುಂಬದವರು, ಆದ್ದರಿಂದ ನಾನು ಚಿಕ್ಕದ್ರಿಂದಲೇ ಕೃಷಿಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡು ಬಂದೆ. ಪ್ರತಿಯೊಂದು ಕೆಲಸದಲ್ಲೂ ತಂದೆ ತಾಯಿ ಜೊತೆ ಸೇರಿಕೊಂಡು ಗದ್ದೆಗೆ ಹೋಗೋದಾಗಲಿ, ಅಗೆ ತೆಗೆಯೋದಾಗಲಿ, ಏಲಕ್ಕಿ ಕಾಯಿ ಕುಯ್ಯೋದಾಗಲಿ, ಎಲ್ಲ ಕೆಲಸಗಳನ್ನು ಇಷ್ಟಪಟ್ಟು ಮಾಡೋದನ್ನು ಕಲಿತುಕೊಂಡೆ. ಕ್ರಮೇಣ ಕಾಲೇಜಿಗೆ ಹೋದಾಗ ಆ ಲಿಂಕ್ ಸ್ವಲ್ಪ ಕಡಿಮೆ ಆಯಿತು. ತದನಂತರ ನನ್ನನ್ನು ಕಟ್ಟೆಮನೆ ಗಣೇಶ್ ಅವರಿಗೆ ಮದುವೆ ಮಾಡಿಕೊಟ್ಟರು. ಅವರು ತುಂಬ ಇಷ್ಟಪಟ್ಟು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರತಿಯೊಂದು ಕೆಲಸದಲ್ಲೂ ತೋಟಕ್ಕೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಎನ್ನುವ ಆಸಕ್ತಿ ಇತ್ತು. ಅದರಿಂದ ಅವರ ಜೊತೆಗೂಡಿ ನಾನು ಕೆಲಸ ಇನ್ನಷ್ಟು ಕಾಫಿ ಬಗ್ಗೆ ಆಗಲಿ, ಕಾಳು ಮೆಣಸದ ಬಗ್ಗೆ ಆಗಲಿ, ಅಡಿಕೆ ಆಗಲಿ, ಅಥವಾ ಮೀನು ಸಾಕೋದು, ದನ ಸಾಕೋದು, ಎಲ್ಲ ಕೆಲಸಗಳನ್ನು ಅವರ ಹತ್ರ ಇನ್ನೂ ಜವಾಬ್ದಾರಿಯಿಂದ ಕಲಿಯುವ ಪ್ರಯತ್ನವನ್ನು ಮಾಡಿದೆ. ಕ್ರಮೇಣ ಅವರು ನನ್ನನ್ನೇ ತೋಟಕ್ಕೆ ಬಿಟ್ಟು ಕೆಲಸದ ನಿಮಿತ್ತ ಅವರು ಹೊರಗಡೆ ಹೋಗಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. 81 ನಾನು ಡ್ರೈವಿಂಗ್ ಅನ್ನು ಕಲಿತು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆದುಕೊಂಡೆ. ಅದರಿಂದ ನನಗೆ ಓಡಾಡಲು, ಜನ ಕರ್ಕೊಂಡು ಹೋಗಲು ಎಲ್ಲನೂ ಅನುಕೂಲ ಆಯಿತು.
0: ಅಂದ್ರೆ ನಿಮ್ಮ ಮನೆಯಿಂದ ನಿಮ್ಮ ಕೃಷಿ ಭೂಮಿ ದೂರ ಇದೆ ಅಂತ ಆಯ್ತು.
1: ನಮ್ಮ ಮನೆಯ ಹತ್ರ 10 ಮಾತ್ರ ಇದೆ. ನಮ್ಮ ಮನೆಯಿಂದ 3 ದೂರದಲ್ಲಿ ಒಂದು 15 ತೋಟ ಇದೆ, ಹೊಸಕೇರಿ ಅಂತ. ಮತ್ತೆ 10 ತೋಟ ನಮ್ಮ ಕಟ್ಟೆಮಾಡು ಗ್ರಾಮದಲ್ಲಿ ಇದೆ. ಅದರಿಂದ ನಾನು ನನ್ನ ಮನೆ ಹತ್ರ ಇರುವ ಕೆಲಸದವ್ರನ್ನ ಕರ್ಕೊಂಡು ಹೋಗ್ಲೇಬೇಕಾಗಿತ್ತು. ಅದರಿಂದ ನಾನು ನನ್ನ ಜೀಪು ಮತ್ತು ಟ್ರೈಲರ್ಲಿ ಜನ ಕರ್ಕೊಂಡು ಹೋಗೋದನ್ನು ಪ್ರಾರಂಭಿಸಿದೆ. ಇದೆಲ್ಲ ನನಗೆ ತುಂಬ ಅನುಕೂಲಕರವಾಯಿತು.
0: ಒಬ್ಬ ಪ್ರಗತಿಪರ ಕೃಷಿಕ ಪ್ರಗತಿಪರ ಅಂತ ಅನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಲೆಕ್ಕಕ್ಕೆ ಅವನು ಕೃಷಿ ಕೆಲಸಗಳನ್ನ ಮಾಡಬೇಕು, ಆ ಲೆಕ್ಕದಲ್ಲಿ ನೀವು ಮಹಿಳೆಯಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಹೇಳೋ ಹೆಮ್ಮೆ ನಮಗೂ ಕೂಡ ಅನ್ನಿಸ್ತಾ ಇದೆ. ಅಂದಾಗೆ ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ?
1: ನನಗೆ 2 ಗಂಡು ಮಕ್ಕಳು. ಇಬ್ಬರು ಗಂಡು ಮಕ್ಕಳು ಇಂಜಿನಿಯರ್ ಓದಿ ಈ ಕೆಲಸದಲ್ಲಿದ್ದರು. ದೊಡ್ಡ ಸೊಸೆ ನನ್ನ ಜೊತೆನೆ ಮನೇಲಿದ್ದಾಳೆ, 2 ಮೊಮ್ಮಕ್ಕಳಿದ್ದಾರೆ. ಚಿಕ್ಕ ಮಗ ಇಂಜಿನಿಯರು, ಅವನ ಸೊಸೆನೂ ಇಂಜಿನಿಯರ್, ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ.
0: ನಿಮ್ಮ ಕೃಷಿ ಚಟುವಟಿಕೆಗಳು ನಿತ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳಿ.
1: ಸರಿಯಾಗಿ 8 ಕೆಲಸದವರು ಬರ್ತಾರೆ. ಅಲ್ಲಿಂದ ನಾನು ಒಂದು 10-15 ಮನೆ ಸುತ್ತಲೂ ಕ್ಲೀನಿಂಗು ಆಗಲಿ, ಗಾರ್ಡನ್ಗೆ ನೀರು ಹಾಕೋದಾಗಲಿ, ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತೇನೆ. ಮನೆ ಹತ್ರ ಕೆಲಸ ಇರುವಾಗ ಸ್ವಲ್ಪ ಆರಾಮಿರುತ್ತದೆ, ಇಲ್ಲದಿದ್ದರೆ ಹೊರಗಡೆ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೆಳಿಗ್ಗೆ ನಾನು ಕ್ಯಾರಿಯರ್ ತಗೊಂಡಿರ್ತೇನೆ. 10 ಟೀ ಆಗಲಿ ಅಥವಾ ಮಧ್ಯಾಹ್ನದ ಊಟ ಆಗಲಿ, ಎಲ್ಲ ವ್ಯವಸ್ಥೆಗಳನ್ನ ನಾನು ಮಾಡಿಕೊಂಡು ತಗೊಂಡೋಗಿರ್ತೇನೆ.
0: ನಿಮಗಷ್ಟೇನಾ ಅಥವಾ ಕೆಲಸದವರಿಗೂ?
1: ಕೆಲಸದವರು ಅವರು ಪ್ಯಾಕ್ ಮಾಡಿಕೊಂಡಿರ್ತಾರೆ. ಅದರಿಂದ ಎಲ್ಲರೂ ನಾವು ಅಲ್ಲೇ ಸಂಜೆವರೆಗಿದ್ದು 4 ಕೆಲಸ ಬಿಟ್ಟು ಬರ್ತೀವಿ. ಕೆಲಸ ಬಿಟ್ಟು ಬಂದ ಮೇಲೆ ಮತ್ತೆ ಮನೇಲಿ ಮನೆ ಕಡೆ ನೋಡುವ ಜವಾಬ್ದಾರಿ ತಗೊಳ್ತಿದ್ದೆ. ಈಗ ಸ್ವಲ್ಪ ವರ್ಷದಿಂದ ನನ್ನ ಸೊಸೆ ಮನೆಯಲ್ಲಿರೋದ್ರಿಂದ ಮನೆ ಕಡೆ ಯೋಚನೆ ಅಷ್ಟು ಇಲ್ಲ.
0: ನೀವು ನಿಮ್ಮನ್ನ ಕೃಷಿಯಲ್ಲಿ ಎಷ್ಟರ ಮಟ್ಟಿಗೆ ತೊಡಸ್ಕೊಂಡಿದ್ದೀರಾ?
1: ನನ್ನ ಪತಿಯವರಿಗೆ 2004 ಆರೋಗ್ಯ ಹಾಳಾಯಿತು. ಅವರ ಬ್ರೈನಿಗೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಂತ ಹೇಳುವ ಕಾಯಿಲೆ ಬಂದು ಅವರ ಮೆಮೊರಿ ಲಾಸ್ ಆಯಿತು. ಆದ್ರಿಂದ ನಾನು
0: ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ
1: 22 ಕಂಪ್ಲೀಟ್ ನಾನೇ ಜವಾಬ್ದಾರಿ ತಗೊಂಡೆ. ಮಕ್ಕಳು ಹೊರಗೆ ಇರೋದ್ರಿಂದ ತೋಟವನ್ನು ಖಂಡಿತ ನಿಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಆದಷ್ಟು ಉತ್ತಮ ರೀತಿಯಲ್ಲಿ ಪ್ರಯತ್ನ ಮಾಡಿಕೊಂಡು ಬಂದೆ.
0: ನಿಮ್ಮ ತೋಟದಲ್ಲಿ ಯಾವ್ಯಾವ ಕೃಷಿಗಳನ್ನ ಮಾಡ್ತಾ ಬಂದಿದ್ದೀರಾ?
1: ನಾವು ಒಳ್ಳೆ ಮೆಣಸು ತುಂಬ ಉತ್ತಮವಾಗಿ ಬೆಳೆಸಿದ್ವಿ. ಅಂದ್ರೆ ನಾನು 200 ಮೆಣಸು ಕುಯ್ತಿದ್ವಿ. ಅಂದ್ರೆ ಕಾಫಿಗೆ ಆಗ ತುಂಬಾ ಕನಿಷ್ಠ ಬೆಲೆ ಇತ್ತು. ಅದರಿಂದ ನಮಗೆ ನಿರ್ವಹಿಸಿಕೊಂಡು ಹೋಗೋದು ತುಂಬಾ ತೊಂದರೆ ಆಯಿತು. ಎಲ್ಲರ ತೋಟದಲ್ಲೂ ಬರೀ ಕಾಫಿ ಇದ್ದು ನಾವ್ಯಾಕೆ ಮೆಣಸು ಮಾಡಬಾರ್ದು ಅಂತ ಕೆಲವು ತೋಟಗಳಿಗೆ ವಿಸಿಟ್ ಮಾಡಿ ನಾವು ಮೆಣಸು

0: ಹಾಕಿದ್ವಿ, 40 ಇಯರ್ಸ್ ಇಂದ ನಾವು ಮೆಣಸ್ಕುಯ್ತಾ ಬಂದ್ವಿ. ಇತ್ತೀಚೆಗೆ ಅದು ಕಮ್ಮಿ ಆಗಿ ಬರೀ 50 ಕ್ವಿಂಟಲ್ ಮೆಣಸಿಗೆ ಬಂದಿದೆ ಸರ್.
1: ಅದಕ್ಕೆ ಕಾರಣ ಏನಿರಬಹುದು ಅಂತ ಏನಾರು?
0: ಅದು ಏನಂದ್ರೆ ನಾವು ಬೇಕಾದಷ್ಟು ಫಸಲು ತಕೊಂಡಿದ್ದೀವಿ. ಮನುಷ್ಯನಿಗೆ 50 ವರ್ಷ ಆಯುಸ್ಸು ಆಗುವಾಗ ಮೆಣಸಿನ ಬಳ್ಳಿಗೂ ಅಷ್ಟೇ ಆಯುಷ್ಯ. ಅದಕ್ಕೆ
1: ಹೊಸ
0: ಪುನಃ
1: ಗಿಡಗಳನ್ನ
0: ಹಾ,
1: ನೆಟ್ಟಿಲ್ವಾ?
0: ಈಗ ಪುನಃ ನಾನು ಹೊಸ ಹೊಸ ತಳಿಗಳನ್ನು ರೀಪ್ಲಾಂಟೇಷನ್ ಮಾಡಿದ್ದೇನೆ. ಅಪ್ಪಂಗಳ ರಿಸರ್ಚ್ ಅವರು ಒಳ್ಳೆ ಒಳ್ಳೆ ತಳಿ, ಕೂರ್ಗ್ ಎಕ್ಸೆಲ್, ಚಂದ್ರ, ತೇವಮ್ಮು, ಹಾಗೆ ರೋಗ
1: ನಿರೋಧಕ
0: ನಿರೋಧಕ
1: ಶಕ್ತಿ
0: ಶಕ್ತಿ
1: ಇರುವ
0: ಇರುವಂಥ
1: ತಳಿಗಳನ್ನ
0: ತಳಿಗಳನ್ನೇ ನಮಗೆ
1: ತಿಳಿಸ್ಕೊಟ್ಟಿದ್ದಾರೆ.
0: ಒದಗಿಸಿಕೊಟ್ಟಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಬರ್ತಾ ಉಂಟು, ಅದನ್ನು ಪ್ರಯತ್ನ ಮಾಡ್ತೇನೆ. ಅದರ ಮಧ್ಯೆ ಡ್ರಿಪ್ ಇರಿಗೇಷನ್ ಹಾಕ್ಕೊಂಡಿದ್ದೀವಿ, ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಅಂತ ಇದ್ದೇನೆ. ಕಾಫಿ ಚೆನ್ನಾಗಿದೆ, ಕಾಫಿ 40 ರಿಂದ 50 ಬ್ಯಾಗು ಎಕರೆಗೆ ಕುಯ್ತಾ ಇದ್ದೀವಿ. ಜೊತೆಗೆ ಅಡಿಕೆ ಇದೆ, ಮೀನು ಕೃಷಿ ಇದೆ, ದನ ಸಾಕೊಂಡಿದ್ದೀನಿ, ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ.
1: ಬೇರೆ ಹಣ್ಣಿನ ಯಾವ್ದಾದ್ರು
0: ಹಣ್ಣು
1: ಬೆಳೆಗಳು?
0: ರಾಂಬುಟಾನ್ ಇದೆ, ದುರಿಯನ್ ತುಂಬ ತಳಿಯ ಮಾವಿನ ಹಣ್ಣಿದೆ, ಕಿತ್ತಳೆ ಹಣ್ಣಿದೆ, ಡ್ರ್ಯಾಗನ್ ಫ್ರೂಟ್ ಇದೆ,
1: ವಿದೇಶಿ ಹಣ್ಣುಗಳ ಬಹಳಷ್ಟು ತಳಿಗಳು ಇದ್ದಾವೆ.
0: ಇದೆ ಇದೆ ಲಿಚ್ಚಿ, ತುಂಬ ದೊಡ್ಡ ಮರ ಇದೆ, ಅದರಲ್ಲಿ 300 ಕೆಜಿಸ್ ಆಗುವಷ್ಟು ದೊಡ್ಡ ಮರ.
1: ಅದಕ್ಕೆ
0: ಅದರಲ್ಲಿ
1: ಸರಿಯಾದ
0: ಹೌದು
1: ಬೇಡಿಕೆ, ಮಾರುಕಟ್ಟೆ.
0: ಬೇಡಿಕೆಗಿಂತ ನಮ್ಮಲ್ಲಿ ಯಾರೂ ಲಿಚ್ಚಿ ಬೆಳೆಸಿದವರಿಲ್ಲ. ಅವರಿಗೆ ಇಷ್ಟ ಆಗುತ್ತೆ ಅಂತ ನಾನು ಒಬ್ಬೊಬ್ಬರಿಗೆ 1 ಕೆಜಿ 2 ಕೆಜಿ ಹಾಗೆ ಕೊಟ್ಟು ಅದನ್ನು 4 ಜನಕ್ಕೆ ಹಂಚಿ ತಿಂದರೆ ನಮಗೂ ಖುಷಿಯಾಗುತ್ತೆ, ಅವ್ರಿಗೂ ಖುಷಿಯಾಗುತ್ತೆ. ಆ ಉದ್ದೇಶದಿಂದ 300 ಕೆಜಿಯಲ್ಲಿ 20 ಕೆಜಿ ನಾನು ಇಟ್ಕೊಂಡು ಪೂರ್ತಿ ಎಲ್ಲರಿಗೂ ಮನೆ ಫ್ಯಾಮಿಲಿಯವರಾಗಲಿ ಸ್ವಂತದವ್ರಿಗಾಗಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀನಿ. ಈ ಸಲನೂ ಸ್ವಲ್ಪ ಬಿಟ್ಟಿದೆ, ನೋಡಬೇಕು. ಅದನ್ನು ಪ್ರೊಟೆಕ್ಷನ್ ಮಾಡೋದು ಸ್ವಲ್ಪ ತೊಂದರೆ ಆಗ್ತದೆ,
1: ಯಾವ
0: ಬಾವಲಿಗಳ
1: ಪ್ರಾಣಿಗಳಿಗೆ?
0: ಹಾವಳಿ ಜಾಸ್ತಿ ಆಗ್ತದೆ, ವಿಪರೀತ ದೊಡ್ಡದಾದ ಮರ, ಆದ್ದರಿಂದ ನನಗೆ
1: ನೆಟ್ ಹಾಕೋಕೆ
0: ಹಾಕೋದು ತುಂಬ
1: ಕಷ್ಟ.
0: ಕಷ್ಟ ಆಗ್ತದೆ.
1: ನೀವೇ ಹೇಳಿದ ಲೆಕ್ಕದಲ್ಲಿ ನೀವು ಬಹಳಷ್ಟು ರೀತಿಯ ಕೃಷಿಯನ್ನು ಅವಲಂಬಿಸಿದ್ದೀರಾ. ಇದೆಲ್ಲನ್ನ ನಿಭಾಯಿಸ್ಲಿಕ್ಕೆ ನಿಮಗೆ ಸರಿಯಾದ ಕಾರ್ಮಿಕರ ವ್ಯವಸ್ಥೆ ಇದೆಯಾ?
0: ನನ್ನ ಜವಾಬ್ದಾರಿಗೆ ಬಂದ ಮೇಲೆ ನನಗೆ 20 ಜನ ಪರ್ಮನೆಂಟ್ ಕೆಲಸದವ್ರನ್ನ ಇಟ್ಕೊಂಡಿದ್ದೇನೆ. ಸೀಸನ್ಗೆ ಹೋಗೋಕೆ ಮತ್ತೆ 10 ಜನ ಇಟ್ಕೊಳ್ತೇನೆ. ನಾವು ಈಗ ನಾನು ಒಂದು 2-3 ವರ್ಷದಿಂದ ರೇಟ್ ಕಂಪೇರ್ ಮಾಡಿ ಪಾರ್ಚ್ಮೆಂಟ್ ಮಾಡ್ತಾ ಇದ್ದೀನಿ. ನಮಗೆ ಚೆರಿಯಲ್ಲೇ ಪ್ರಾಫಿಟ್ ಇರೋದ್ರಿಂದ ಕಾಫಿ ಪಾರ್ಚ್ಮೆಂಟ್ ಮಾಡೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ, ಅದರಿಂದ ಪಾರ್ಚ್ಮೆಂಟ್ ಸದ್ಯಕ್ಕೆ ಬಿಟ್ಟಿದ್ದೇನೆ.
1: ಕಾಫಿಯಲ್ಲಿ ಯಾವ್ಯಾವ ತಳಿಗಳಿವೆ?
0: ರೋಬಸ್ಟಾ 274, ಕಾಂಜೆನ್ಸಿ, ಚಂದ್ರಗಿರಿ ಅಂತ ಒಂದು ಹೊಸ ಪ್ಲ್ಯಾಂಟೇಷನ್ನು ಮಾಡಿದ್ದೇನೆ. ಆಮೇಲೆ ಅರಬಿಕಾ ಇದೆ, ಡಾಲ್ಫ್ ರೋಬಸ್ಟಾ ವೆರೈಟಿ ಇದೆ.
1: ಎಲ್ಲ ಕೂಡ ನಿಮಗೆ ಫಸಲು ಕೊಡ್ತಾ ಇರೋ ಗಿಡಗಳೇ ಇರೋದ?
0: ಹೌದು ಹೌದು. ನಮ್ಮಲ್ಲಿ ನಮ್ಮ ಕ್ಲೈಮೇಟ್ ಆಗಲಿ ನಮ್ಮ ಊರದು ಮಣ್ಣಾಗಲಿ ತುಂಬ ಫರ್ಟೈಲ್ ಮಣ್ಣು, ಅದರಿಂದ ನಾವು ಸ್ವಲ್ಪ ಕೇರ್ ತಗೊಂಡ್ರು ಕಾಫಿ ಆಗುತ್ತೆ, ಇಲ್ಲ ಅಂತಿಲ್ಲ. ಮಳೆನೂ ಆವ್ರೇಜ್, ಮಡಿಕೇರಿಯಷ್ಟು ಇಲ್ಲ, ಅದರ ಹಾಫ್ ಮಳೆ ಆಗುತ್ತಷ್ಟೇ ನಮಗೆ. ಈಗ 35 ಇಂಚಸ್ ಮಳೆ ಆಗಿದೆ ಅಷ್ಟೇ
1: ಈ ವರ್ಷ. ಎಲ್ಲ
0: ಇಲ್ಲ, ಇಲ್ಲದಿದ್ರು ನಮಗೆ 50% ಆಫ್ ಮಡಿಕೇರಿ ರೈನ್.
1: ಅಂದ್ರೆ ಈ ಸಮ್ಮಿಶ್ರ ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು.
0: ಹೌದು.
1: ಇದೆಲ್ಲದಕ್ಕೆ ಒಂದೊಂದು ಪರಿಸರ ಆಗ್ಲಿ, ಮಳೆ ಆಗ್ಲಿ, ಮತ್ತೆ ಈಗ ನೀವು ಕಾಫಿ ಮಧ್ಯ
0: ಮೆಣಸು
1: ಮೆಣಸು ಹಾಕಿರ್ತೀರಾ, ಅದಕ್ಕೆ ನೆರಳಿನ ಮರಗಳು ಅದೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಗೊಬ್ಬರ ಕೊಡೋದು ಬೇರೆ ಬೇರೆ ಕೊಡ್ತೀರೋ ಅಥವಾ ಇದಕ್ಕೆ ಹಾಕಿದ ಗೊಬ್ಬರನೇ ಅದಕ್ಕೆ ಆಗುತ್ತಾ?
0: ಇಲ್ಲ, ನಾವು ಶೇಡ್ ಅನ್ನು ಯಾವಾಗಲೂ ರೆಗ್ಯುಲೇಟ್ ಮಾಡ್ತಾ ಇರಬೇಕು. ವಿಪರೀತ ಶೇಡ್ ತೆಗಿಬಾರ್ದು, ಸ್ವಲ್ಪ ಶೇಡ್ ಇಟ್ಟುಕೊಳ್ಬೇಕು. ಅದರಲ್ಲಿ ನಾವಾಗಿ ನಡುವ ಗಿಡಗಳನ್ನ ಹಾಕೊಂಡಿದ್ದೀವಿ. ಸಿಲ್ವರ್ ಓಕ್ಸ್ ಇರ್ಬೋದು, ಬಳಂಜಿ ಓಕ್ಸ್ ಇರ್ಬೋದು, ಹಾಣೋಳ ಇರ್ಬೋದು, ಅದೆಲ್ಲ ಸಾಲು ಮರ ಇರ್ತದೆ.
1: ಅಂದ್ರೆ ಮುಂಚೆ ಕಾಡಿದ್ದ ಜಾಗನ ನೀವು ಕಾಫಿ ಪ್ಲಾಂಟೇಷನ್ ಆಗಿ
0: ಕನ್ವರ್ಟ್ ಮಾಡಿದ್ದೇವೆ. ಕನ್ವರ್ಟ್ ಮಾಡುವಾಗ ನಮಗೆ
1: ಕಾಡು ಮರಗಳನ್ನ ಉಳಿಸ್ಕೊಂಡಿದ್ದೀವಿ.
0: ತುಂಬಾ ಇಲ್ಲ, ಎಲ್ಲೋ ಒಂದೊಂದುಂಟು. 1 ಎಕರೆಗೆ 5-10 ಇರುತ್ತೆ. ಅದನ್ನ ಒಂದು ಸಲ ರೆಗ್ಯುಲೇಟ್ ಮಾಡಿದ್ರೆ, ಶೇಡ್ ಪ್ರೂನಿಂಗ್ ಮಾಡಿದ್ರೆ ಮತ್ತೆ ಅದರಲ್ಲಿ ತುಂಬಾ ಶೇಡ್ ಬರೋದಿಲ್ಲ. ನಾವು ಯಾವಾಗ ತೋಟ ಮಾಡಬೇಕು ಅವಾಗಲೇ ಶೇಡ್ ಪ್ರೂನಿಂಗ್ ಮಾಡಿರ್ತೇವೆ ಕಂಪ್ಲೀಟ್. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಸ್ಟೆಮ್ಗಳಿರ್ತದೆ, ಅದರಿಂದ ನಮ್ಗೆ ಅಷ್ಟು ತೊಂದರೆ ಆಗೋದಿಲ್ಲ. ಕೆಳಗಡೆ ನಾವು ಹಾಣೋಳ ಬಿಟ್ಕೊಂಡಿರ್ತೀವಿ. ಹಾಣೋಳ ಅಂದ್ರೆ ನಾವು ವರ್ಷಕ್ಕೆ 5 ಸಲ ಬೇಕಾದ್ರೂ ನಾವು ಅದನ್ನು ತೆಗಿಬಹುದು. ನಮ್ಗೆ ಎಷ್ಟು ಬೇಕಷ್ಟನ್ನೇ ಬಿಟ್ಕೊಂಡು ಉಳಿದಿದ್ದು ತೆಗೆದ್ರೆ ನಮ್ಗೆ ಪೆಪ್ಪರ್ಗೆ ಶೇಡು ಆಗುತ್ತೆ, ಜೊತೆಗೆ ಕಾಫಿಗೆ ಸ್ವಲ್ಪ ರೆಗ್ಯುಲೇಟ್ ಆದಂಗ ಆಗುತ್ತೆ.
1: ಈಗ ಗೊಬ್ಬರ
0: ಗೊಬ್ಬರ ನಾವು ಈಗ ಈಗ ಚಿಕ್ಕ ಗಿಡಗಳಿಗೆ ನಾವು 99 ಅಂತ ಕೊಡ್ತಾ ಹೋಗ್ತೀವಿ, ಪೆಪ್ಪರ್ ಪೆನ್ಸಿಲ್

0: ಸ್ಪೆಷಲ್ ಅಂತ ಎರಡು ಒಂದೊಂದು ಕೆ ಜಿ ಒಂದು ಬ್ಯಾರಲಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ ಚಿಕ್ಕ ಗಿಡಗಳು ದೊಡ್ಡದಾಗಕ್ಕೆ ಕ್ವಿಕ್ ಬರಲಿ ಅಂತ. ಅದು ಬಿಟ್ಟರೆ ಇದಕ್ಕೇನು ಮಾಡ್ತೀವಿ ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ತೀವಿ. ಜೊತೆಗೆ ವರ್ಮಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನು ವರ್ಷಕ್ಕೊಂದ್ಸಲ ಹಾಕ್ತೀವಿ ಬುಡಕ್ಕೆ.
1: ಹಾಗಾಗಿ ಹೊರಗಿಂದ ತರಿಸಿ ಹಾಕಬೇಕು ಅಂತ ಇಲ್ಲ, ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬಳಸ್ತಾ ಇದ್ದೀರಾ?
0: ಹೌದು, ರಾಸಾಯನಿಕ ಗೊಬ್ಬರನು ಜೊತೆಗೆ ಬಳಸಬೇಕು, ಇಲ್ಲದಿದ್ರೆ ಕ್ರಾಪ್ ಕಡಿಮೆ ಆಗುತ್ತೆ ಅಂತ. ಆದರೆ ಅತಿಯಾಗಿ ಬಳಸೋದ್ರಿಂದ ಒಳ್ಳೇದಲ್ಲ. ಕ್ರಿಮಿನಾಶಕಗಳ ಸ್ಪ್ರೇ ಕಮ್ಮಿ ಮಾಡ್ತೀವಿ. ಬೋರ್ಡೋ ಸ್ಪ್ರೇ ಒಂದು ಫಂಗಿಸೈಡ್, ಅದೊಂದು ಸ್ಪ್ರೇ ಮಾಡ್ತೀವಿ 2 ಟೈಮ್ಸ್, ಜೂನ್ ಫಸ್ಟ್ ವೀಕು ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕು. ಅದು ಬಿಟ್ಟರೆ ಡ್ರಂಚಿಂಗ್ ಮಾಡ್ತೀವಿ, ಸಿ ಒ ಸಿ ಒಂದು ಕೆ ಜಿ ಒಂದು ಬ್ಯಾರಲ್ಗೆ ಕಾಪರ್ನ ಸ್ಪ್ರೇ ಮಾಡ್ತೀವಿ, ಡ್ರಂಚಿಂಗ್ ಮಾಡ್ತೀವಿ. ಅದು ಡ್ರಂಚಿಂಗ್ ಅಂದರೆ ಒಂದು 2 ಲೀಟರ್ಸ್ ಬುಡಕ್ಕೆ ಹುಯ್ಬೇಕು, ಆಗ ಬುಡದಲ್ಲಿರುವ ಇದೆಲ್ಲ ಇದಾಗ್ತದೆ. ನಾವು ಮತ್ತೆ ಜಾಸ್ತಿ ಪೆಸ್ಟಿಸೈಡ್ಗಳನ್ನ ಯೂಸ್ ಮಾಡಿದರೆ ನಮಗೆ ಬೇಕಾದ ಜೀವಾಣುಗಳನ್ನ ನಾವು ಸಾಯಿಸಬಾರ್ದು, ನಮಗೆ ಉಪಯುಕ್ತ ಜೀವಾಣುಗಳನ್ನ ನಾವು ರಕ್ಷಿಸುವ ನ್ಯಾಚುರಲಿ ನಾವು ಪ್ರಯತ್ನ ಮಾಡಬೇಕು. ಅದರಿಂದ ಪೆಸ್ಟಿಸೈಡ್ ತುಂಬಾ ಕಮ್ಮಿ, ರೌಂಡ್ ಅಪ್ಗಳನ್ನ ಹೊಡೆಯುವ ಅಭ್ಯಾಸನೇ ಇಲ್ಲ.
1: ರೌಂಡ್ ಅಪ್ ಅಂದ್ರೆ?
0: ರೌಂಡ್ ಅಪ್ ಅಂದ್ರೆ ಈ ತೋಟದಲ್ಲಿ ಕಚಡ ಬರುತ್ತೆ, ಕಚಡ ಬರುವಾಗ ಅದನ್ನ ಕೊಲ್ಲಕ್ಕೆ ಅಂತ ರೌಂಡ್ ಅಪ್ ಅಂತ ಹೇಳುವ ಒಂದು ಪಾಯ್ಸನಸ್ ಸ್ಪ್ರೇ, ಅದು ಗಿಡಗಳು ಸತ್ತೋಗುತ್ತೆ. ಆಕ್ಚುಲಿ ಅದಕ್ಕೆ ಹೊಡೆದಾಗ ಗಿಡ ಏನೋ ಸಾಗಿಯುತ್ತೆ, ನ್ಯಾಚುರಲ್ಲಿ ಅದು ಕಾಫಿ ಗಿಡಕ್ಕೆ ನಮಗೆ ಗೊತ್ತಿಲ್ಲದೆ ಅದಕ್ಕೂ ಹೋಗಿ ಕ್ರಮೇಣ ಅದನ್ನು ತಿನ್ನುತ್ತೆ ಅಂತ ಹೇಳುವುದು ನನಗೆ ಗೊತ್ತಿತ್ತು. ಅದರಿಂದ ನಾವು ಆ ಪ್ರಯತ್ನ ಯಾವತ್ತು ಮಾಡೋದಿಲ್ಲ.
1: ಅದಲ್ಲದೆ ಮಣ್ಣು ಕೂಡ ಸತ್ವವನ್ನು ಕಳ್ಕೊಳ್ಳುತ್ತೆ, ಅದು ಕೂಡ ವಿಷಯುಕ್ತ ಆಗ್ತದೆ ಅಂತ ಹೇಳ್ಬೋದು.
0: ಹೌದು,
1: ಈ ಕಾಫಿ ಮತ್ತು ಕಾಳುಮೆಣಸು ಒಟ್ಟಿಗೆ ಬೆಳೆದಿದ್ದೀರಾ?
0: ಹೌದು.
1: ಮತ್ತೆ ಉಳಿದ ಯಾವ ಬೆಳೆಗಳು ಬೇರೆ ಕಡೆ ಇದೆಯಾ, ಒಟ್ಟಿಗೆ ಇದೆಯಾ?
0: ಅಡಿಕೆ ಇದೆ, ಅಂದ್ರೆ ನನಗೆ
1: ಜೊತೆ ಜೊತೆಗೆ ಇದೆಯಾ?
0: ಜೊತೆ ಜೊತೆಗಿಲ್ಲ, ನನಗೆ ಕೆರೆ ಇದೆ, 3 ಕೆರೆ. 3 ಕೆರೆಯಲ್ಲಿ ಸುತ್ತಲೂ ಅದು ಈಗ ಗದ್ದೆ ಮಾಡಕ್ಕೆ ಅಡ್ವಾಂಟೇಜ್ ಇಲ್ಲ, ಅಂದ್ರೆ ಯಾವಾಗ ಕೆರೆ ತೆಗ್ದಿ ಮಣ್ಣು ಎತ್ತರ ಆಗುತ್ತೆ, ಸೊ ಅದರ ಸುತ್ತಲೂ ನಾವು ಅಡಿಕೆ ಗಿಡ ಹಾಕೊಂಡಿದೀವಿ.
1: ಸುಮಾರು ಮೊದಲು ಒಂದು ಕಾಲದಲ್ಲಿ ಅದು ಗದ್ದೆ ಆಗಿತ್ತು.
0: ಎಲ್ಲಿ ಕೆರೆ ತೆಗ್ದಿದೀವಿ ಅದರ ಸುತ್ತಲೂ ಗದ್ದೆ ಇಲ್ಲ, ಅದು ಏರಿ ಎತ್ತರ ಆದಾಗ ಅದು ಗದ್ದೆ ಮಾಡಕ್ಕೆ ಸೂಟೇಬಲ್ ಇರೋದಿಲ್ಲ, ನೀರು ಸ್ಟಾಕ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಅಡಿಕೆ ಹಾಕೊಂಡಿದೀವಿ.
2: ಮತ್ತೆ ಅಡಿಕೆಯಲ್ಲಿ ಯಾವ ಯಾವ ತಳಿಯ ಸಸಿಗಳನ್ನ ನೆಟ್ಟಿದ್ದೀರಾ?
0: ತೀರ್ಥಹಳ್ಳಿ ಅಂತ ಹೇಳುವ ಒಳ್ಳೆ ವೆರೈಟಿ ಅಡಿಕೆ, ನಾಡು ಅಡಿಕೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ನಾಡು ಭಾಷೆಯಲ್ಲಿ, ಅದಕ್ಕೆ ಒಳ್ಳೆ ಕ್ವಾಲಿಟಿ ಇರುತ್ತೆ, ಅದನ್ನ ಹಾಕೊಂಡಿದೀವಿ. ನನಗೆ ಸಾಧಾರಣ ಒಂದು 2 ಎಕರೆಗೆ 85-90 ಕ್ವಿಂಟಲ್ ಅಡಿಕೆ ಬರುತ್ತೆ.
1: ಒಳ್ಳೆಯ ಇಳುವರಿ ಅಂತ ಹೇಳ್ಬಹುದು.
0: ಹೌದು.
1: ಮತ್ತೆ ಅದಕ್ಕೆ ರೋಗ ಬಾಧೆಗಳು?
0: ನಾವು ಪ್ರತಿ ಸಲ ಸ್ಪ್ರೇ ಮಾಡ್ತೀವಿ, ವರ್ಷಕ್ಕೆ 2-3 ಸಲ ಬೋರ್ಡೋನ್ನ ಸ್ಪ್ರೇ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ನಮ್ಮಲ್ಲಿ ಅಂಥ ಡಿಸೀಸ್ ಏನೂ ಬರೋದಿಲ್ಲ. ಬಟ್ ಯಾವಾಗಲೂ ಪ್ರಿಕಾಷನ್ ಮೆಜರ್ ನಾವು ತಗೊಂಡ್ರೆ ಎಲ್ಲದನ್ನು ನಾವು ರೋಗವನ್ನು ಪ್ರಿವೆಂಟ್ ಮಾಡ್ಬೋದು. ಆದರೆ ಪೇಪರ್ಗೆ ಹಾಗೆಲ್ಲ ಬೇರೆ ತೋಟದಿಂದ ದೂರದಿಂದ ಬಂದು ವಿಲ್ಟಿಂಗ್ ಆಗಲಿ ಎಲ್ಲ ತರದ ಡಿಸೀಸ್ಗಳು ಬರ್ತದೆ.
1: ತೋಟದಲ್ಲಿದ್ದರೂ ಕೂಡ ಅದು ತೋಟಕ್ಕೆ ಹಬ್ಬಬಹುದು, ಸಾಧ್ಯತೆಗಳಿವೆ.
0: ಹೌದು.
1: ಅದಕ್ಕೆ ಯಾವ ರೀತಿಯ ಪ್ರಿಕಾಷನರಿ ಮೆಷರ್?
0: ಆದಷ್ಟು ಇದೇ 2 ಮೆಷರ್ ಮಾಡ್ಬೇಕಷ್ಟೇ, ಬೋರ್ಡೋ ಮತ್ತೆ ಸಿಒಸಿ ಡಂಚಿಂಗ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ಪ್ರೇಗೆ ಕ್ವಿಕ್ ವಿಲ್ಟ್ ಬಂದ್ರೆ ನಾವು ಅದನ್ನ ಬುಡ ಸಮೇತ ಕಿತ್ತು ಸುಡುವ ಪ್ರಯತ್ನ ಮಾಡ್ಬೇಕು. ಡಿಸೀಸ್ ಬಂದ ಗಿಡಗಳನ್ನ ನಾವು ನೋಡಿಬಿಟ್ಟು ಅದನ್ನ ಕಿತ್ತಾಕೋ ಪ್ರಯತ್ನ ಮಾಡ್ಬೇಕು. ಆದಷ್ಟು ನಮ್ಮ ತೋಟಕ್ಕೆ ಸೈನ್ಸಿಸ್ಟ್ಗಳನ್ನ ಕರ್ಕೊಂಡು ಬರುವ ಪ್ರಯತ್ನ ಮಾಡಬೇಕು. ಈಗ ಯಾವಾಗಲೂ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಇಲಾಖೆಯವರು ನಮಗೆ ಏನಾದರೂ ತೊಂದರೆ ಇದ್ರೆ ಅವ್ರಿಗೆ ತೋರಿಸಿದ್ರೆ ಸರಿಯಾದ ಮಾಹಿತಿಯನ್ನು ಅವರು ಕೊಡೋದ್ರಲ್ಲಿ ಯಾವಾಗಲೂ ಹಿಂದೆ ಉಳಿಯೋದಿಲ್ಲ. ಅಪ್ಪಂಗಳ ರಿಸರ್ಚ್ ಅವರಂತೂ ಕಾಳುಮೆಣಸಿನ ಬಗ್ಗೆ, ಏಲಕ್ಕಿ ಬಗ್ಗೆ ಆಗಲಿ ತುಂಬಾ ಕಾಳಜಿಯಿಂದ ನಮಗೆ ಹೇಳಿಕೊಡುವ ಪ್ರಯತ್ನ ಮಾಡ್ತಾರೆ.
1: ಒಂದಾನೊಂದು ಕಾಲದಲ್ಲಿ ಬಹಳಷ್ಟು ಎಕರೆಗಟ್ಟಲೆ ಏಲಕ್ಕಿ ತೋಟಗಳನ್ನ ಇಟ್ಕೊಂಡವರು ಕೂಡ ಈಗ ಅದರಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳೋ ಮಾತುಗಳನ್ನ ಕೇಳ್ತಾ ಇದ್ದೇವೆ. ನಿಮ್ಮ ತೋಟದಲ್ಲಿ ಏಲಕ್ಕಿ ಬೆಳೆ ಹೇಗೆ ಇದೆ?
0: ಸುಮಾರಾಗಿ ಒಂದು 30 ಎಕರ್ಸ್ ಅಷ್ಟು ತೋಟ ಇತ್ತು, ಅಂದರೆ ನಾವು ಜಾಯಿಂಟಲ್ಲಿರುವಾಗ. ನಮಗೆ ಒಟ್ಟು 100 ಎಕರ್ಸ್ ಇದೆ, ನಾವು 3 ಜನ ಬ್ರದರ್ಸ್, ನನ್ನ ಯಜಮಾನರದ್ದು ಬ್ರದರ್ಸ್. 100 ಎಕರ್ಸಲ್ಲಿ 30 ಎಕರ್ಸು ಏಲಕ್ಕಿ ತೋಟ ಇತ್ತು. ಅದನ್ನು ನಾವು ಮತ್ತೆ ಎಲ್ಲ ಡಿಸೀಸ್ ಬಂತು ಅಂತೇಳಿ ಅದನ್ನೆಲ್ಲ ಕಿತ್ತಾಕಿ ನಾನು ಮದುವೆ ಆದಮೇಲೆ ಒಂದು 15 ಎಕರೆ ತೋಟ ಕಾಫಿ ತೋಟಕ್ಕೆ ಕನ್ವರ್ಟ್ ಮಾಡಿದ್ದೀವಿ. ಅದರಿಂದ ನನಗೆ ಕಾಫಿ ಗಿಡಗಳಲ್ಲಿ ಎಲ್ಲ

0: ಕಂಪ್ಲೀಟ್ ನಾಲೆಜ್ ಬಂತು.
1: ಹಾಂ ಹಾಂ
0: ಈಗ ಏಲಕ್ಕಿ ಹಾಕೋದಿಲ್ಲ, ಯಾಕಂದರೆ ನಾವು ಈಗ 1 ಕೆಜಿ ಏಲಕ್ಕಿ ಒಣಗಿಸೋಕ್ಕೆ ಅಂದರೆ ಅದು 6 ಕೆಜಸ್ ರಾ
1: ಹಾಂ,
0: ಹಸಿ ಏಲಕ್ಕಿ
1: ಹಸಿ
0: ಬೇಕು
1: ಏಲಕ್ಕಿ 6 ಕೆಜಿ ಇದ್ರೆ
0: ಬೇಕು,
1: ಅದು
0: 1 ಕೆಜಿ
1: ಒಣಗಿ
0: ಒಣಗಿ
1: ಆಗೋತ್ತಿಗೆ
0: ಆಗುತ್ತೆ.
1: 1 ಕೆಜಿ ಸಿಕ್ಕುತ್ತೆ.
0: ಹಾಂ
1: ಹಾಂ
0: ಸಿಗುತ್ತೆ. 6 ಕೆಜಿ ಏಲಕ್ಕಿ ಕುಯ್ಯಕ್ಕೆ ಒಬ್ಬ ಈಗಿನ ಎಫಿಷಿಯನ್ಸಿ ಕೆಲಸದವ್ರದ್ದು 4 ಕೆಜಿ ಕುಯ್ತಾನೆ, 5 ಕೆಜಿ ಕುಯ್ತಾನೆ. ಸೊ ಅವನಿಗೆ 700 ರಿಂದ 800 ರೂಪಾಯಿ ಸಂಬಳ ಕೊಡಬೇಕು. ಸೊ ನಮಗೆ 1 ಕೆಜಿ ಹಸಿ ಕುಯ್ದು ಮನೆಗೆ ಬರಬೇಕಾದ್ರೆ 700 ಆಯಿತು, 800 ಆಯಿತು. ಏನು ಒಣಗ್ಸೋಕ್ಕೆ ಒಂದು 200 ಬೇಕು. ಮತ್ತೆ ನಾವು ಮೇಂಟೈನ್ ಮಾಡೋಕ್ಕೆ ಏನು
1: ಸಾಕಾಗಲ್ಲ.
0: ಉಳಿಯೋದಿಲ್ಲ. ಅದರಿಂದ ನಾವು ಫ್ಯಾನ್

0: ಕೆಜಿ ಕುಯ್ತಾನೆ, 5 ಕೆಜಿ ಕುಯ್ತಾನೆ. ಸೊ ಅವನಿಗೆ 700 ರಿಂದ 800 ರೂಪಾಯಿ ಸಂಬಳ ಕೊಡಬೇಕು. ಸೊ ನಮಗೆ 1 ಕೆಜಿ ಹಸಿ ಕುಯ್ದು ಮನೆಗೆ ಬರಬೇಕಾದ್ರೆ 700 ಆಯ್ತು, 800 ಆಯ್ತು. ಏನು ಒಣಗ್ಸೋಕ್ಕೆ ಒಂದು 200 ಬೇಕು. ಮತ್ತೆ ನಾವು ಮೇಂಟೈನ್ ಮಾಡೋಕ್ಕೆ ಏನು
1: ಸಾಕಾಗಲ್ಲ.
0: ಉಳಿಯೋದಿಲ್ಲ. ಅದರಿಂದ ನಾವು ಫ್ಯಾನ್ಸಿಯಾಗಿ ಏಲಕ್ಕಿ ತೋಟ ಇಡಬಹುದು ಅಷ್ಟೇ, ಅಲ್ಲದೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ
1: ಲಾಭ
0: ಕಷ್ಟನೇ.
1: ದೃಷ್ಟಿಯಿಂದ ಬೆಳೀಲಿಕ್ಕೆ
0: ಹೌದು
1: ಕಷ್ಟವೇ
0: ಹೌದು
1: ಅಂತ
0: ಹೌದು
1: ಹೇಳ್ತೀರಾ.
0: ಹೌದು
1: ಅಂದ್ರೆ ಅದರಿಂದ ಬರುವ ಲಾಭಕ್ಕಿಂತ ಖರ್ಚೇ ಜಾಸ್ತಿ ಈಗ
0: ಹೌದು
1: ಆಗ್ತಾ ಇದೆ.
0: ಹೌದು.
1: ಮತ್ತೆ ಏಲಕ್ಕಿ, ಕಾಫಿ, ಕಾಳುಮೆಣಸು ಅಷ್ಟು ವಾಣಿಜ್ಯ ಬೆಳೆಗಳಾಗಿದ್ದಾವೆ. ಬೇರೆ ಹಣ್ಣುಗಳು ಈ ತೋಟಗಳ ಮಧ್ಯದೇ ಇದೆಯಾ ಅಥವಾ ಅವುಗಳೆಲ್ಲ ಬೇರೆ ಕಡೆನೆ ಇದೆಯಾ?
0: ನಾವು ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಒಂದೊಂದಾಗಿ ನಮಗೆ ಹಣ್ಣುಗಳನ್ನ ಪರಿಚಯ ಆಯಿತು. ಅದರಿಂದ ನಾವು ಖಾಲಿ ಜಾಗ ಅಂತ ಬಿಟ್ಕೊಂಡಿಲ್ಲ. ಎಲ್ಲಿ ಕಾಫಿ ಗಿಡ ಹೋಯ್ತು ಅಂತಲ್ಲಿ ಒಂದು ಹಣ್ಣಿನ ಮರ ಹಾಕೋದು, ಹಾಗೆ ಹಾಕಿ ಹಾಕಿ ಮನೆ ಸುತ್ತಲೂ ಹಣ್ಣಿನ ಮರಗಳಿದೆ. ರಾಂಬುಟನ್ ಆಗಲಿ, ದುರೇನಿಯಂ ಆಗಲಿ, ಲಿಚ್ಚಿ ಆಗಲಿ, ಮಾವಿನ ಹಣ್ಣಾಗಲಿ, ಎಲ್ಲ ಥರದ ವೆರೈಟಿಗಳನ್ನ ಹಾಕೊಂಡಿದ್ದೀವಿ. ಅದರಿಂದ ಒಳ್ಳೆ ಇಳುವರಿಯೂ ಇದೆ, ಹಣ ಸಂಪಾದನೆಯನ್ನು ಮಾಡೋಕ್ಕೆ ಖಂಡಿತ ತೊಂದರೆ ಇಲ್ಲ. ಜೊತೆಗೆ ಒಳ್ಳೆ ಥರದ ಬಾಳೆಹಣ್ಣು ಇಟ್ಟಿದೆ, ಕ್ಯಾವೆಂಡಿಸ್ ಆಗಲಿ, ಪಚ್ಚಬಾಳೆ ಆಗಲಿ, ಪುಟ್ಟು ಬಾಳೆ, ರಸಬಾಳೆ, ಸಾರಿನ ಬಾಳೆ ಅಂತ ಒಂದು ಹೇಳ್ತಾರೆ, ಹಾಗೆ ಸುಮಾರು ವೆರೈಟಿ ಬಾಳೆಗಳು ಉಂಟು. ಅದರಲ್ಲೂ ನಮಗೆ ಸೈಡ್ ಇನ್ಕಮ್ ಬರ್ತದೆ. ಅಡಿಕೆ ಮಧ್ಯೆ ನಾನು ಬಾಳೆ ಗಿಡಗಳನ್ನ ಹಾಕಿದ್ದೇನೆ, ಕಚ್ಚಡ ಬರೋದು ಕಮ್ಮಿ ಆಗುತ್ತೆ, ಜೊತೆಗೆ ನನಗೆ ಒಂದು ಸಣ್ಣ ಇನ್ಕಮ್ ಬರುತ್ತೆ. ಕೈ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳಿ,
1: ಹೌದು,
0: ನಮಗೆ ಎಲ್ಲ ಸೇರಿದರೆ ಜೀವನ ಸುಲಭ ಆಗುತ್ತೆ ಅಂತ, ಒಂದರಲ್ಲಿ ಇಲ್ಲದಾಗ ಇನ್ನೊಂದರಲ್ಲಿ ಪರ್ಯಾಯವಾಗಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ.
1: ಈಗಿನ ಕಾಲದಲ್ಲಿ ಮಹಿಳೆಯರು ಪುರುಷನಿಗೆ ಸಮಾನ ಅಂತ ಹೇಳೋ ಲೆಕ್ಕದಲ್ಲಿ ನಾವು ಕೂಡ IT BT ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಯೋಚಿಸ್ತಾ ಓದೋ ನಿಟ್ಟಿನಲ್ಲೂ ಅದೇ ಥರ ಇರ್ತಾರೆ. ಹಾಗೆ ಮದುವೆ ಆಗುವಾಗ ಕೂಡ ನನಗೆ ಬೇಸಾಯ ಮಾಡೋ ಮನೆ ಬೇಡ ಅಂತ ಹೇಳೋ ಯೋಚನೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ನೀವು ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೃಷಿ ಅಂದರೆ ಅದು ನಮಗೆ ದೇವರ ಸಮಾನ. ಪ್ರತಿಯೊಂದು ಗಿಡಗಳು ಬೆಳೆಯೋದು ನೋಡೋಕ್ಕೆ ನಮಗೆ ಮಗು ಬೆಳೆದ ಹಾಗೆ. ಚಿಕ್ಕ ಮಗು ಹರಿಯಕ್ಕೆ ಶುರು ಮಾಡುತ್ತೆ, ನಿಲ್ಲಕ್ಕೆ ಶುರು ಮಾಡುತ್ತೆ, ಮಾತಾಡಕ್ಕೆ ಶುರು ಮಾಡುತ್ತೆ, ಆಡೋಕ್ಕೆ ಶುರು ಮಾಡುತ್ತೆ, ಪಾಠ ಓದಕ್ಕೆ ಶುರು ಮಾಡುತ್ತೆ. ಬೆಳೀತಾ ಬೆಳೀತಾ ಚಲನವಲನಗಳು ಚೇಂಜ್ ಆಗುತ್ತೆ. ಅದೇ ರೀತಿ ಈ ಒಂದು ಗಿಡವನ್ನು ನೆಟ್ಟಾಗ ಅದು ಬೆಳೆಯೋದು ನೋಡೋಕ್ಕೆ ಸಂತೋಷ. ನಮಗೆ ಇಷ್ಟಪಟ್ಟು ಯಾವುದ್ರಲ್ಲೂ ಎಂಗೇಜ್ ಆದರೂ ಅದು ತೃಪ್ತಿ ಕೊಡುತ್ತೆ. ನಮಗೆ ತೋಟದ ಬಗ್ಗೆ ತುಂಬ ಇಷ್ಟ ಇದೆ. ನಾವು ತೋಟದಲ್ಲಿ ಯಾವತ್ತೂ ತೊಂದರೆ ಅನುಭವಿಸಿದ್ದಿಲ್ಲ. ಬರೀ 100 ಚೀಲ ಕಾಫಿಯಿಂದ ನಾವು ಈಗ 1200 ಚೀಲ ಕಾಫಿ ಕುಯ್ತಾ ಇದ್ದೀವಿ. ಮೆಣಸಲ್ಲೂ ಒಳ್ಳೆ ಸಂಪಾದನೆ ಮಾಡಿದ್ದೇವೆ. ಆದರೆ ನಾವು ಯಾವತ್ತೂ ಅದರ ಹಿಂದೆ ಇರಬೇಕು ಅಂತ ಹೇಳುವ ಕಿವಿ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದೂರದಲ್ಲಿ ನೋಡಿ ನಾವು ತೋಟ ಮಾಡೋಕ್ಕಾಗಲ್ಲ, ಇನ್ನೊಬ್ಬರ ಕೈಲಿ ಕೆಲಸ ಮಾಡಿಸಿ ಮಾಡೋಕ್ಕಾಗಲ್ಲ. ನಾವು ಬೆನ್ನು ಹಿಂದೆ ನಿಂತು ನಾವು ನೋಡಿಕೊಂಡು ದಿನಕ್ಕೊಂದು ಸಲ ಆದರೂ ನಾವು ತೋಟ ಸುತ್ತಿ ಗಿಡಗಳನ್ನ ಪರಿಚಯ ಅದನ್ನು ಮುಟ್ಟಿ ಮಾತಾಡಿಸಿ ಹೋದರೆ ಅದಕ್ಕೂ ಸಂತೋಷ ಆಗುತ್ತೆ, ನಮಗೂ ಆ ವಾತಾವರಣ ತುಂಬ ಇಷ್ಟ ಆಗುತ್ತೆ.
1: ಆದ್ರಿಂದ ನೀವು
0: ತೋಟದಲ್ಲಿ ನಾನು ತೃಪ್ತಿ ಪಟ್ಟಿದ್ದೇನೆ.
1: ನೀವು ಪಟ್ಟಿದ್ದೀರಾ, ಸರಿ.
0: ಹೌದು.
1: ಆದ್ರೆ ಬೇರೆ ಅವ್ರಿಗೆ ಈಗಿನ ಕಾಲದ ಏನು ಜೆನ್ಜಿ ಅಂತ ಹೇಳ್ತೀವಲ್ಲ, ಯಾವ ರೀತಿಯ ಕಿವಿ ಮಾತನ್ನ ಹೇಳ್ತೀರಾ ಅಂತ? ಓದೋದು ಹೇಗೂ ಓದಿರ್ತೀರಾ, ಓದೋದು ಒಂದೇ ನಿಮ್ಮ ಉದ್ದೇಶ, ಅಥವಾ ನಗರಗಳಲ್ಲೇ ವಾಸ ಇದ್ದುಕೊಂಡು ಕಷ್ಟ ಜೀವನ ಅನುಭವಿಸಬೇಕು ಅಂತಾನೆ ಇಲ್ಲ, ಹಳ್ಳಿ ಜೀವನದಲ್ಲೂ ಬೇಕಾದ ರೀತಿಯಲ್ಲಿ ರಜೆ ತಕೊಂಡು ಕೆಲಸಗಾರರ ಜೊತೆ ಅವರಿಗೂ ಕೆಲಸದ ಅವಕಾಶಗಳನ್ನ ಕೊಟ್ಟುಕೊಂಡು ತುಂಬಾ ಚೆನ್ನಾಗಿ ನೆಮ್ಮದಿಯ ಜೀವನ ನೀವು ಬೆಳೆದಿದ್ನೇ, ನೀವು ತಿನ್ನುವಂತಹ ಒಂದು ಅವಕಾಶಗಳು ಇದೆ ಅಂತ ಹೇಳೋ ರೀತಿಯಲ್ಲಿ ಹೇಳ್ತೀರಾ ಅಂತ?
0: ಹೌದು, ಖಂಡಿತ ಹೌದು. ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಪಾಠ ಕಲಿಸಿದೆ ನೇಚರೇ.
1: ಹೌದು.
0: ಒಂದು 10% ಜನ ವಾಪಸ್ ಮನೆಗೆ ಬಂದಿದ್ದಾರೆ. ಕೊಡಗಲ್ಲಂತೂ ಬೇಡ ನಮಗೆ ಸಿಟಿ ಜೀವನ, ಸಾಕಾಯ್ತು ಅಂತ ಹೇಳುವ ಯೋಚನೆಯಲ್ಲಿ ಎಲ್ಲರೂ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಯುವಕರು ಏನಂದ್ರೆ ಮಾಡರ್ನ್ ಆಗಿ ತೋಟವನ್ನು ಮಾಡೋದು ಪ್ರಾರಂಭಿಸಿದ್ದಾರೆ. ಯಾಂತ್ರೀಕರಣ ಆಗಲಿ, ಪ್ರತಿಯೊಂದು ಸೌಲಭ್ಯಗಳನ್ನ ಈಗ ಪ್ರತಿಯೊಂದು ಇಲಾಖೆಯವರು ಸಹಾಯಧನದ ಮೂಲಕ
1: ಸರ್ಕಾರದಿಂದ ಬಹಳಷ್ಟು
0: ತಲುಪಿಸುವ ಯೋಜನೆಯನ್ನು ಮಾಡಿದ್ದಾರೆ. ಅದರಿಂದ ಅದನ್ನ ಉಪಯೋಗಿಸಿಕೊಂಡು ಎಷ್ಟೋ ಪ್ಲಾಂಟರ್ಸ್ ಈಗ ಉನ್ನತ ರೀತಿಯಲ್ಲಿ ಬೆಳೆಯುತ್ತಾ ಇದ್ದಾರೆ. ನಾವು ಅದನ್ನ ನೋಡ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮದೆಲ್ಲ ಏನಂದ್ರೆ ಏಜು ಮೀರಿ ಹೋಯ್ತು, ನಾವು ಕಲಿಯುವ ವಯಸ್ಸು ಇನ್ನು ಕಮ್ಮಿ ಆಗ್ತಾ ಹೋಗ್ತದೆ, ಅಲ್ಲದೆ ಹೆಚ್ಚಾಗ್ತಾ ಇಲ್ಲ. ಯುವಕರಿಗೆ ಹೊಸ ಹೊಸ ರೀತಿಯ ಕೃಷಿ

0: ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಎಲ್ಲನೂ ಅವರು ನುರಿತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಕೃಷಿಯಲ್ಲಿ ಒಳ್ಳೆ
1: ಭವಿಷ್ಯ
0: ಭವಿಷ್ಯ
1: ಇದೆ
0: ಇದೆ ಅಂತ
1: ಅವರಿಗೆ ಅಂತ
0: ಹೇಳಕ್ಕೆ
1: ಹೇಳ್ಬೋದು.
0: ಇಷ್ಟಪಡ್ತಾನೆ.
1: ಹೌದು ಮೇಡಮ್, ನೀವು ಪ್ರಗತಿಪರ ಕೃಷಿಕರಾಗಿ ಮಹಿಳೆಯಾಗಿ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದೀರಾ. ನಿಮ್ಮ ಸಾಧನೆಯನ್ನ ಗುರುತಿಸಿ ಪ್ರಶಸ್ತಿಗಳು ಸಿಕ್ಕಿದೆಯಾ?
0: ಹೌದು, ನನಗೆ ಕೆಳದಿ ಶಿವಪ್ಪ ನಾಯ್ಕ ಅರಣ್ಯ ಇಲಾಖೆಯಿಂದ ಕೊಡುವಂತ ಪ್ರಶಸ್ತಿ, ಮತ್ತೆ ಆತ್ಮದ ಅಡಿಯಲ್ಲಿ ಅಂದ್ರೆ ಅದು ಗ್ರಾಮಾಂತರ ಹೌದು, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಪ್ರಶಸ್ತಿ ಬಂದಿದೆ, ಜಿಲ್ಲಾ ಮಟ್ಟದ ಮತ್ತೆ ತಾಲೂಕು ಮಟ್ಟದ ಪ್ರಶಸ್ತಿ ಬಂದಿದೆ. 23-24ರಲ್ಲಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ, ಮತ್ತೆ ಕೆಂಪೇಗೌಡ ಪ್ರಶಸ್ತಿ ಈ ವರ್ಷ ಏಪ್ರಿಲ್ನಲ್ಲಿ ಸಿಕ್ತು.
1: ನಿಮ್ಮ ಈ ಎಲ್ಲ ಪ್ರಶಸ್ತಿಗಳಿಗಾಗಿ ಅಭಿನಂದನೆಗಳು ಮೇಡಮ್. ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡ ರೀತಿ ಮಹಿಳೆಯರಿಗಷ್ಟೇ ಅಲ್ಲ ಪುರುಷರಿಗೂ ಯುವಕರಿಗೂ ಮಾದರಿಯಾಗಿರಲಿ ಅಂತ ಆಶಿಸ್ತಾ ಒಳ್ಳೆಯದು ಮೇಡಮ್. ನೀವು ಇಷ್ಟೊಂದು ಸಣ್ಣ ಸಮಯದಲ್ಲಿ ಬಹಳಷ್ಟು ನಿಮ್ಮ ಕೃಷಿಯ ಅನುಭವಗಳನ್ನು ವಿಸ್ತಾರವಾಗಿ ಅಂತ ಹೇಳಿಕ್ಕಾಗದೇ ಇದ್ರು ಚುಟುಕಾಗಿ ನಮ್ಮೆಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷವಾದ 2026ರಂದು ಮಹಿಳಾ ಕಿಸಾನ್ ದಿವಸವಾದ ಇಂದು ತಾವು ನಮ್ಮ ಸ್ಟುಡಿಯೋಕ್ಕೆ ಬಂದು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಆಕಾಶವಾಣಿಯ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.
1: ನಮಸ್ತೆ.
0: ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕಿಸಾನ್ ದಿವಸ್ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಮರಗೂಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕಟ್ಟಮನೆ ಪ್ರೇಮಾ ಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ಶಾಸ್ತ್ರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಗಳಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 12,400 ರೂಪಾಯಿಗಳಿಂದ 13,800 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,000 ರೂಪಾಯಿಗಳಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ ಪ್ರಸಾರವಾಗಲಿದೆ. ವಿಷಯ ತೊಗರಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.
3: ಇದುವರೆಗೆ ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ

0: ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
5: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
6: ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿ ನಗರ ದಸರಾ ಸಮಿತಿನ ಕಡೆಯಿಂದ ಇಂದು ಮಡಿಕೇರಿನ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ ನಡೆದು, ಗೋಷ್ಠಿಯಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ NK ಲೋಲಾಕ್ಷಿನವು ಭಾಷೆ ಭಾವನೆಗಳನ್ನ ಕಟ್ಟಿಕೊಟ್ಟದೆ, ಆ ನಿಟ್ಟಿನಲ್ಲಿ ತಮ್ಮ ಮೂಲ ಸಂಸ್ಕೃತಿನ ಬರವಣಿಗೆ ಮೂಲಕ ಕಟ್ಟಿಕೊಡಕು, ಭಾಷೆ ಸಾಹಿತ್ಯಕ್ಕೆ ಎಲ್ಲರ ಮನಸ್ಸನ್ನ ಗೆಲ್ಲುವ ಶಕ್ತಿ ಉಂಟು ಅಂತ ಹೇಳಿದವು. ಕನ್ನಡ ಕೊಡವ ಅರೆಭಾಷೆ ಇಂಗ್ಲಿಷ್

0: ತುಳು, ಮಲಯಾಳಂ, ಕೊಂಕಣಿ, ಬ್ಯಾರಿ, ಹವ್ಯಕ, ಹಿಂದಿ, ಉರ್ದು, ಕುಂದಾಪುರ ಕನ್ನಡ, ತೆಲುಗು, ಕುರುಬ, ಮರಾಠಿ ಸೇರಿದಂಗೆ ಬೇರೆ ಬೇರೆ ಭಾಷೆಗಳ 80ಕ್ಕೂ ಹೆಚ್ಚು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು. ದಸರಾ ಬಹುಭಾಷಾ ಕವಿಗೋಷ್ಠಿ ಸಮಿತಿಯಿಂದ ಈ ಸಂದರ್ಭದಲ್ಲಿ ಭಾವ ಬಿಂದು ಪುಸ್ತಕನ ಬಿಡುಗಡೆ ಮಾಡಿದು. ಗೋಣಿಕೊಪ್ಪ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋವ 60 F8 ಗೋಣಿಕೊಪ್ಪಲು ಫೀಡರ್ಲಿ ದಸರಾ ಹಬ್ಬದ ಬಗೆಯಲ್ಲಿ ತುರ್ತು ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ಗಣಪತಿ ನಗರ, ಜೋಡು ಬೆಟ್ಟ, ಕಾಫಿ ಬೋರ್ಡ್, ಗೋಣಿಕೊಪ್ಪಲು ಪೇಟೆ, ಹರಿಶ್ಚಂದ್ರಪುರ, ಕೈಕೇರಿ, 60, ಮೈಸೂರಮ್ಮನಗರ, ನೇತಾಜಿ ಬಡಾವಣೆ, ಲೋಪಮುದ್ರಾ ಆಸ್ಪತ್ರೆ ಸೇರಿದಂಗೆ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟು ಸರಬರಾಜಿಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿಯೋಳು. ಮಡಿಕೇರಿ ಜನೋತ್ಸವ ದಸರಾ ಬಗೆಯಲ್ಲಿ ನಾಳೆ ಹೊತ್ತಾರೆ 10 ಮಡಿಕೇರಿನ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ 13 ವರ್ಷದ ಮಕ್ಕಳ ದಸರಾ ನಡೆಯಕೊಟ್ಟು ಮಕ್ಕಳ ದಸರಾಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ನವು ಚಾಲನೆ ಕೊಟ್ಟವೆ. ಮಕ್ಕಳ ಅಂಗಡಿ, ಮಕ್ಕಳಿಗಾಗಿ ಛದ್ಮವೇಷ, ಕ್ಲೇ ಮಾಡೆಲಿಂಗ್, ಮಕ್ಕಳ ಮಂಟಪ ಮಾಡುವ ಪೈಪೋಟಿಗ ಇದ್ದು ಮಕ್ಕಳ ಸಂತೆ ಅಂಗಡಿ ಪೈಪೋಟಿನ ರೋಟರಿ ಜಿಲ್ಲಾ ರಾಜ್ಯಪಾಲ ಸತೀಶ್ ಬೋಳಾರ್ನವು ಉದ್ಘಾಟನೆ ಮಾಡುವೆ ಅಂತ ಮಕ್ಕಳ ದಸರಾ ಸಂಚಾಲಕ ಅನಿಲ್ HT ತಿಳಿಸಿಯೋಳು. ಕೃಷಿ ಹಾಗೂ ಉಸ್ತುವಾರಿ ಸಚಿವರಾದ PM ನರೇಂದ್ರ ಸ್ವಾಮಿನವು ನಾಳ್ದು 17 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಾಕಿಕೊಂಡಿದ್ದು ಅಂದು ಹಿಂಬತ್ತು 4 ಕರ್ಣಂಗೇರಿ ಗ್ರಾಮಲಿ ಸಮಗ್ರ ಕೃಷಿ ಪದ್ಧತಿ ಉತ್ಕಂಷ್ಟ ಕೇಂದ್ರದ ಕಟ್ಟಡದ ಉದ್ಘಾಟನೆ ಮಾಡಿಕಿದ್ದು ಇರುಳು 7 ತಲಕಾವೇರಿಲಿ ಪವಿತ್ರ ತೀರ್ಥಭಾವ ಕಾರ್ಯಕ್ರಮಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. ಕೊಡಗು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಡಿಕೇರಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಮಡಿಕೇರಿ ಇವರ ಕಡೆಯಿಂದ ನಾಳೆ ಹೊತ್ತಾರೆ 10 ಮಧ್ಯಾಹ್ನ 12 ಮುಟ್ಟ ಹಾಕತೂರಿನ ಕುವೆಂಪು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಾಕು ನಾಯಿ ಮತ್ತು ಕೊತ್ತಿಗಳಿಗೆ ಉಚಿತ ರೇಬಿಸ್ ಲಸಿಕಾ ಶಿಬಿರ ಏರ್ಪಾಡು ಮಾಡಿದ್ದು ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ಗೊತ್ತಾವುಟು. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ 2002 ನವೆಂಬರ್ 4 ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರು ಆದ ಸಾಂತ್ವನ ಮಹಿಳಾ ಸಹಾಯವಾಣಿ ಇಡೀ ಜಿಲ್ಲೆಯಲ್ಲಿ ಕಷ್ಟದ ನೊಂದು ಬೆಂದ ಹೆಣ್ಣು ಜನಕ್ಕೆ ಸಮಸ್ಯೆಗಳನ್ನ ಎದುರಿಸಿಕೆ ಸಹಾಯ ಮಾಡ್ತಾ ಬಂದಿದ್ದು 2026-27 ದಾಖಲಾದ 139 ಪ್ರಕರಣಗಳಲ್ಲಿ 113 ಪ್ರಕರಣಗಳನ್ನ ಇತ್ಯರ್ಥ ಮಾಡಿದ್ದು ಮಹಿಳಾ ಸಹಾಯವಾಣಿನ ಪ್ರಯೋಜನನ ಜಿಲ್ಲೆಯಲ್ಲಿ ಕಷ್ಟಲಿರುವ ಹೆಣ್ಣು ಜನ ಪಡ್ಕೊಳ್ಳುವಂಗೆ ಸಾಂತ್ವನ ಕೇಂದ್ರದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗ ಕೇಳಿಕೊಂಡಳು. ಮಡಿಕೇರಿನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆನ ಆವರಣದಲ್ಲಿ ನಗರ ಅಧಿಕೃತ ಭಾಷಾ ಅನುಷ್ಠಾನ ಸಮಿತಿನ ಅರ್ಧವಾರ್ಷಿಕ ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಮಿತಿನ ಅಧ್ಯಕ್ಷರಾದ ಗಂಗಾಧರ ನಾಯ್ಕನವು ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿ ಕೇಂದ್ರ ಸರ್ಕಾರದ ಕಚೇರಿಗ ಮತ್ತು ಸಾರ್ವಜನಿಕ ವಲಯಗಳ ಬ್ಯಾಂಕ್ಗಳಲ್ಲಿ ಅಧಿಕೃತ ಭಾಷಾ ನೀತಿ ನಿಯಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಬಗೆಯಲ್ಲಿ ಮಾರ್ಗದರ್ಶನ ಮಾಡಿದೆ. ಈ ಸಂದರ್ಭದಲ್ಲಿ ಮಡಿಕೇರಿನ ಕೇಂದ್ರ ಸರ್ಕಾರಿ ಇಲಾಖೆನ ಅಧಿಕಾರಿಗ ಬ್ಯಾಂಕ್ಗಳ ಅಧಿಕಾರಿಗ ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
5: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
7: 6:30
6: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
7: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
0: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
0: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
6: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್. ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
7: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
1: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
4: ಟೆನ್ಷನ್ ಯಾಕೆ, ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಯುಎಸ್ ಮೇಕಿಂಗ್ ಚಾರ್ಜ್.
5: ಅಂದ್ರೆ ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
6: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
7: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಮಗೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
9: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
8: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪಲ್ ನಂಗ 8 ಪೇರ್ ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
10: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
11: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
12: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
13: ಸುದ್ದಿ ಸಮಾಚಾರ ಓದಿಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಪ್ರತಿಯೊರ ಭಾಷೆರ ಸಾಹಿತ್ಯ ಎಲ್ಲಾಡ ಮನಸ್ಸಿನ ಗಲ್ಲು ಮಾನವೀಯತೆರ ಶಕ್ತಿ ಬೆಚ್ಚಂಡಿ ತಂದು ಮೈಸೂರು ವಿಶ್ವವಿದ್ಯಾನಿಲಯ ಹತ್ರ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕಗಳಾದ ಡಾಕ್ಟರ್ ಎನ್ಕೆ ಲೋಕಾಕ್ಷಿಯ ಉಣ್ಣಚಿ ಮಡಿಕೇರಿ ನಗರ ದಸರಾ ಸಮಿತಿ ರಾಧನೆಯಲ್ಲಿ ಮಡಿಕೇರಿಯ ಗಾಂಧಿ ಪರಂಬಲು ಕಲಾ ಸಂಭ್ರಮ ವೇದಿಕೆಯಲ್ಲಿ ಇಂದು ನಡೆದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕೂಡಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರೆಗೆ ಬೆಳ್ಳಿ. ವಾರ್ತೆಗಳ ವಿವರ. ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆ ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆ ಸಂರಕ್ಷಿಸುವುದು ಹಾಗೂ ಜಲಭದ್ರತೆ ಹೆಚ್ಚಿಸುವ ಗುರಿ ಹೊಂದಿವೆ. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದ ನೂತನ ಪ್ರಯಾಣಿಕರ ಟರ್ಮಿನಲ್, 298 ಕಿಲೋಮೀಟರ್ ಉದ್ದದ ನಿಮ್ಮು ಪದುಂ ದರ್ಜ ರಸ್ತೆ, 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಕೆರು ಜಲವಿದ್ಯುತ್ ಯೋಜನೆ ಹಾಗೂ ದ ಹನು ಖಲ್ಸಿ 66 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ವೇಳೆ ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಶಿಲಾಕೃತಿಗಳ ಸಂರಕ್ಷಣಾ ಉದ್ಯಾನ ಹಾಗೂ ಹಿಮ ಸರೋವರ ಯೋಜನೆಯ ಅಡಿ 40 ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಿರುವ 40 ಜಲಮೂಲಗಳಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಭಾರತೀಯ ವಾಯುಪಡೆಗೆ GS-AT-7C ಸಂವಹನ ಉಪಗ್ರಹ ಹಾಗೂ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ರಕ್ಷಣಾ ಸಚಿವಾಲಯ ಇಂದು ಸಹಿ ಹಾಕಿದೆ. ಬೆಂಗಳೂರಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ 2,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಉಪಗ್ರಹ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಈ ಉಪಗ್ರಹ ವಾಯುಪಡೆಯ ಸುರಕ್ಷಿತ ಮತ್ತು ನಿರಂತರ ಸಂವಹನ ವ್ಯವಸ್ಥೆ ಬಲಪಡಿಸಲಿದೆ. ಇದೇ ವೇಳೆ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವರುಣಾಸ್ತ್ರ ಟಾರ್ಪಿಡೋ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಟಾರ್ಪಿಡೋ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ದೂರದಿಂದಲೇ ಗುರಿಯಾಗಿಸಬಲ್ಲದು. ಈ ಒಪ್ಪಂದಗಳು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಹಾಗೂ ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪೀಠ ಮತಾಂತರದ ನಂತರ ಹಿಂದಿನ ಜಾತಿಯ ಸಾಮಾಜಿಕ ಹಿಂದುಳಿದ ಸ್ಥಿತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ಮಾತ್ರಕ್ಕೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವ ಸಮುದಾಯದ ಸದಸ್ಯತ್ವ ದೊರೆಯುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ.

0: ಸಂವಿಧಾನದ 16ನೇ ವಿಧಿಯಡಿ ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರಕ್ಕೂ ಮುನ್ನದ ಸಾಮಾಜಿಕ ಸ್ಥಾನಮಾನವೊಂದೇ ಆಧಾರವಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಇದೇ ವೇಳೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೂ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷದ ನಾಯಕರು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರಿಂದಲೂ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪಿಜಿ 2026 ಕೀ ಉತ್ತರಗಳು ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯನ್ನು ಬಾಕಿ ಇರುವ ಅರ್ಜಿಗಳೊಂದಿಗೆ ಸೇರಿಸಿದೆ. ನೀಟ್ ಪಿಜಿ 2026 ಆಗಸ್ಟ್ 30 ನಡೆಸಲಾಯಿತು. ಜೈಪುರದ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಅಲ್ಲಿನ ಅಭ್ಯರ್ಥಿಗಳಿಗೆ ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡಾ ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡಾ 49 ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡಾ 48 ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆ ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯೋಧನ ಕಾರ್ಡ್ ಆದಾಯದ ಇದು ಒದಗಿಸುತ್ತದೆ. ಅಮೆರಿಕದ ಇಲಿನಾಯ್ಸ್ನ ಅರೋರಾ ಪ್ರದೇಶದಲ್ಲಿರುವ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ನಡೆದ ಈ ಘಟನೆಯ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಈ ಸಂಚಿನಲ್ಲಿ ಹಿಂದೂ ವಿರೋಧಿ ಮತ್ತು ಜನಾಂಗೀಯ ದ್ವೇಷದ ಅಂಶಗಳು ಇರುವುದು ಹಾಗೂ ಭಾರತೀಯ ಮೂಲದ ಜನರ ವಿರುದ್ದ ಹಿಂಸಾಚಾರ ನಡೆಸುವ ಉಲ್ಲೇಖಗಳಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಉಪಸ್ಥಿತರಿದ್ದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರಿ ಅವರು ಗ್ರೆಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಾರ್ಜಿಯಾದ ಕೋಪಾ ಕರುಮಿಟ್ಜೆ ವಿರುದ್ದ ಕೊನೆಯ

0: ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆಸಿದ ವಿಶ್ವಜಿತ್ 12-13 ಅಂಕಗಳ ಅಂತರದಿಂದ ಸೋಲನುಭವಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಕ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಮತ್ತು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45, 26 ಸೆಕೆಂಡ್ಗಳು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿದ್ಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
3: ಅಯ್ಯೋ ಸುಮ್ಕಿರವೋ,
2: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
0: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
4: ಚೆಲ್ಲಿದರು ಮಲ್ಲಿಗೆಯ
0: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,

ಪ್ರಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್.

0: ವಸಂತ ಕಾಲ ಬಂದಾಗ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 5712001. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ ಬಟ್ಟೆ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ?
1: ಈಗ ರಾಜೀವ್ ಅನಂತಸ್ವಾಮಿಯವರ ಸ್ವರದಲ್ಲಿ ಒಂದು ಭಾವಗೀತೆಯನ್ನು ಕೇಳೋಣ. ಗೀತೆ HS ವೆಂಕಟೇಶಮೂರ್ತಿ ಅವರದು.

0: ಇದುವರೆಗೆ ರಾಜೀವನಾಥ ಸ್ವಾಮಿಯವರ ಸ್ವರದಲ್ಲಿ ಎಚ್ ಎಸ್ ವೆಂಕಟೇಶ್ಮೂರ್ತಿ ರಚಿತ ಭಾವಗೀತೆಯನ್ನು ಕೇಳಿದಿರಿ. ಸಮಯ 8 ಗಂಟೆ ಆಗಲಿದೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

ಒಡವಡಾ ಕುಲ ಮಾತ ನೀನು ತಡ ಮಾಡತೆ ಬೋಡುವ ಎಂಗ ಮಾಡಿಯುಟ್ಟು ತೀರುತ ಕುಳುಚಿತು ತಡಿ ಮುಂಗಿತು ಎಂಗ ಬೋಡುವ ಸೃಷ್ಟಿಕರ್ತಂಡ ಮನ ಅಂದು ಭಾರವಾಯ್ ತಿಂಚತು ಛೆ ಲೋಕಕ್ಕೆಲ್ಲ ಬಾಳು ಕೊಡ್ತು ಅಡಬಾಳು ಒಂಟಿ ಬಾಳಾಚಲ್ಲ ಈ ಕಲ್ಲು ಈ ಪಿಲ್ಲು ಇರುಪು ಪಾಂಬು ಪಕ್ಷಿ ಸಮೂಹ ಆ ಮಾದ್ರಿ ಬಾಯಿ ಬರತ ಪ್ರಾಣಿಯ ಕಡೆಕು ಪಂಚೇಂದ್ರಿಯಕ್ಕೆ ಕೆಲಸ ಕೊಡ್ತಿತ್ತು ನಾನು ಕಣ್ಣು ಕೆಮಿ ಮೂಕು ಬಾಯಿ ಚಕ್ಕಳ ಎಲ್ಲಂಡು ಅರಿವಿಕೆ ಕೊಡ್ತಿತ್ತು ಮಾಲವನು ಒರು ಬುದ್ಧಿಜೀವಿ ಆಯ್ತು ಮಾಡ್ನ ಆಯ್ಡ ತಳಿ ಕಳಿ ಖುಷಿ ತಮಾಷಿ ನೋಟೋಕ ನಾಕೇ ಕೊದಿಯಾಪಲ ನಾಕು ಜೊತೆ ಬೊಂಡುಂದಾಪ್ಲಿಯ ನಾಕೋಸ್ಕರ ಅವರು ಮಾವಳ ಮಾಡ್ಯವಿ ಅವನಾಡ ಮಾನಸ ಪುತ್ರಿ ಆಕಡೆ ಅನ್ನನೆ ಪುಟ್ಟನವಳೆ ಮಾತೆ ಕಾವೇರಿ ಪೊಳಪುರ ಪೊಡಿಯ ಉಡುತು ಪದ್ಮಾಸಲ ತಿಳಾಳುತ್ತ ಅವ್ವ ಕಾವೇರಿಯೇ ಕೈ ದಂಡಾಲು ಬೋಡನವರ ತಪ್ಪಕುಳ್ಳ ಅಭಯ ಹಸ್ತ ಕಾಟಿನವಳೇ ಚೂರಿಯ ಚಣ್ಣೂರಂಡ ಪ್ರಭನ ಮೀತಿತು ಪೊಳುಂದುಂಡುಳ್ಳವಳೇ ಬೋಳಲುಳ್ಳ ಶ್ರೀಗಂಧ ತುರಮಾಲರ ಘಮಲು ಸುತ್ತಮುತ್ತ ಪಾಂಚಂಡುಳ್ಳವಳೇ ತಳಿ ತಳಿ ಮೂ

ಆಹಾ, ಬಾಳುರ ಬೊಳಿಯೇ ಮೋವ, ಅದು ನರಂಜಿತು ನಾನು ಈ ನಾಡ ಮನತರ ಸೃಷ್ಟಿನ ನಾಕಾಯಿತೆ ಮಾಡಿನದು ನೇರೆ. ಈ ಮೋವ ಸರ್ವಗುಣ ಸಂಪನ್ನ, ಅವಡ ಕಣ್ಣು ಮಿನ್ನುವ ತಾರೆ, ಚಪ್ಪೆ ಪೌರಂತ ಮೂಕ್, ತೊಂಡೆ ಪಣ್ಣದ ಕಿರಿ.

ಅವಡ ಪಲ್ಲರ ಪಂಕ್ತಿ ದಾಳಿಂಬೆ ಪಣ್ಣು, ಆ ನೀಳ ಜಡೆ ಅವಡ ನಡುಪು ಜರಿ ಒಕ್ಕಿ ಪರಂದನ್ನನೆ. ನಾಕೆ ನಾಡ ಸೃಷ್ಟಿರ ಮೇಲೆ ಕೊದಿಯಾಯಣ್ಣುಂಡು ನಾನೆಂಥ ಭಾಗ್ಯವಂತ. ಲೋಪ ದೋಷ ಒಂದು ಇಲ್ಲತ ಅವಡ ಪೆದ ನಾನು ಲೋಪ ಮುದ್ರೆಂದೇ ಇಡುವಿ ಎಂದು ಜ್ಞಾನ ಮಾಡಿಯಂಡುಳ್ಳ. ಎಲ್ಲಿ ಅಡ ಮೋವಾ ಅವಳ ಓಟು ಕಳಿ ಆ ಸೊಗಪುಡ ತಕ್ಕು ನಾಕವಳ ಬುಟ್ಟಿ ತಿಪ್ಪಕ್ಕೆ ಕೈಯತ್ತಾಯಣ್ಣುಂಡಲ್ಲ. ಮೋಳೆ ಅಡ ಕೊದಿಮಾವಳೆ ನಾಡ ಕೂಡೇ ನೀನು ಧ್ಯಾನ ಕಾಳೆ ಬಾ ಮೋವ. ನಾಡ ಮೋವಕ್ಕೆ ನಾನು ಲೋಪ ಮುದ್ರೆಂದು ಪೆದಡ. ಅಪ್ಪಯ್ಯ ನೀನೆಂತ ಕಾಕನಕೋ ನಾಕದು ಒಪ್ಪಿಗೆ, ನೀನಾಡ ಪ್ರೀತಿರ ಅಪ್ಪಯ್ಯ ಅಲ್ಲ. ನಾಡ ಸೃಷ್ಟಿಲು ಪ್ಯಾರ್ತ ಕೆಲಸ ಬಾಕಿ ಉಂಡವ, ನೀನು ನಾಕು ಸಹಾಯ ಮಾಡುಂಡು ಮಾವ. ಅಕ್ಕಲೆ ನಿಂಗ ಕಾಕುವಕ್ಕ ನಾನಲ್ಲಿ ತುಂಬೆ ಗಿಡತ್ರ ಪಕ್ಕ ನಿಂಗಕ್ಕೆ ಪೂಜೆ ಕಾಯ್ತು ಪೂ ಅಂಜಂಡಿಂಜ ಪಪ್ಪಯ್ಯ. ಆ ತುಂಬೆ ಪೂ ನಾ ಮುಂದು ನೀನು ಬಲ್ಚಿ ಕಳಿಪ ಕೂಡ್ಚಿ ಅಕ್ಕ ನಾಡ ಕೈಲಿಂಜ ಪೂ ಎಲ್ಲ ಚೆಲ್ಲಿ ಪೋಚಿ ಅನ್ನನಾಯ್ತು ಚೆನ್ನಂಗೇ ಪೂ ಒಡ್ತು ಬಂದ್ಯ ಪಾಪ. ಕುದಿ ನೀಡ ಇಚ್ಚ ಕಿಪ್ಪಕ ಮದಿ ನೀಡ ಕೈಲುಳ್ಳ ಪೂ ಬಿದಿ ನಾನೇ ನಿನ್ನಾರಂಜಿತು ಅದಿಯಾಯಿತು ಆರಕೆಯು ವಿಮೋವಳೇ. ಅಪ್ಪಯ್ಯ ನಾ ಪುಟ್ಟಿ ತಿಂದು ಇಲ್ಲಿ ಉಳ್ಳ ಅಪ್ಪಯ್ಯ ನೀಡ ಮನೋಸೃಷ್ಟಿಯಾಯಿತು. ನಾಡ ಪುಟ್ಟಕ್ಕೂ ಅವ್ರ ಬೆಲೆ ಬೋಂಡು ಅಲ್ಲ ಕರ್ತ. ನಾಕು ಚೆನ್ನ ನಲ್ಲ ಕಾರ್ಯ ಮಾಡೋಕೆ ಆರಕೆಯ ಬಿದಿಯೇ ನೋಡ ಆಸೆ ನಾನು ಅರುಂಜಿಯ ಮೋಳೆ. ನೀನು ಪಾರ್ವತಿ ದೇವಿಯ ಅವತಾರ, ನೀಡ ಕಾರ್ಯ ಲೋಕಸೇವೆ ನೋಟವ್ವ. ಹಂಗೆ ನಾನು ನೇರ ಬಪ್ಪಕ ಸಹಾಯ ಮಾಡುವಿ ಮೋಳೆ. ಇಕ್ಕ ದಂಡಳು ಧ್ಯಾನ ಕಳ್ಪ ನಿಶಬ್ದ, ಬರೀ ಒರು ಚರಿಯ ಗಂಟೆರ ನಾದ, ಝುಳು ಝುಳು ಝುಳು ಝುಳು ನೀರೊಕ್ಕ ಸದ್ದು, ಆ ಏಡ ಮೋವಡ ನಡುಪಿಡ ಸದ್ದದು ಧ್ಯಾನತ್ ಲೀನ ಆನವ ಕೇಳ ಪೋಯಂಡುಂಡು. ಮೇಲರ ಮೇಲೆ ಅವಕ್ಕೆ ಪೋದವೇ ಇಲ್ಲ ತಯಾರ್ತಲ್ಲ, ಮೆಲ್ಲ ಏದೋ ಬರಿಂಜೋರು ಸದ್ದಕ್ಕಪ್ಪ ಓ.

ಬಾಮೋಳ ಭಾಗ್ಯವತಿ ನೀಡ ಮಂಡೆತ್ತುಂಡುವಿ, ತಪ್ಪಾಯಿತಿಲ್ಲ ಮೋಳ ಅಡಕೊದಿ ಕಣ್ಣೇ. ಅದೆಂತಪ್ಪ, ಅದೆಂತ ಸದ್ದಪ್ಪ, ದಾರು ಜೋರ್ತ ಕೂತಿರೋದಕ್ಕೆ ಪಲ.

ಪಾದ ಮುನಿರತಪೋಭೂಮಿ, ಶಾಂತವಾನ ಭೂಮಿ, ಶಾಂತವಾನ ಭೂಮಿ, ಎಲುಂಗಿಯಂಡುಂಡೆಂಗು. ಪಾಪ ಮುನಿರ ಮನಸ್ಸು ತೂಕ ತುಲುಂಡು, ಎನ್ನು ಬೋಡಿತು ತಪಸ್ಸು ಕಳ್ತಿತೋ, ಬೋಡುನ ದೆನ್ನಂದು ಕಕನ ಬಾಮೊಳ. ಭಕ್ತಿಕ ಮೇಚನ ಮುನಿಯೇ ನಾನು, ವಿರಕ್ತಿನ ಕಂಡಿತು ಮನಡದೊಂಬುಚಿ. ಭಕ್ತಿಕ ಮೇಚನ ಮುನಿಯೇ ನಾನು, ವಿರಕ್ತಿನ ಕಂಡಿತು ಮನಡದೊಂಬುಚಿ. ಶಕ್ತಿಲು ಆಡ ಅಳುತು ನ ಮಾತತೆ, ಶಕ್ತಿಲು ಓಡಳುತು ನ ಮಾತತೆ, ಮುಕ್ತ ಮನತ್ತಲು ತಪ್ಪಿನೋ ಭಕ್ತ. ಕಂಡ ನಾನು ಇಂದು ನೀಡ ಬಂಧ ಇಲ್ಲದ ರೂಪತ್ ಕಂಡ ನಾನು ಇಂದು ನೀಡ ಬಂಧ ಇಲ್ಲದ ರೂಪತ್ ನಂದು ಮಾಡೋಕು ನಾಲು ಭುಜವೋ ಕಂಡು ಚೋತ ನಾನಿಂದು ದೇವಾ. ಬೋಡೋಕಾಯಿತು ಲಡ್ಡ ಬುದ್ಧ ಬೋಡುಲ ನಾನು ರವಂ ನೀಡನಾಕು ಮುಕ್ತಿ ಬೋಂಡು. ಮುಕ್ತಿ ಕಾಯಿತು ತಾವೊರು ಕುಂಜಿನ ನೀಡು ನಾಕು ಮುಕ್ತಿ ಕಾಯಿತು ನಾಡದಾಯ್ತೋರು ಕುಂಜಿನ ದೇವಾ. ಮಕ್ಕಳಿಲ್ಲದ ಪಾಪಿ ನಾನು ಇಕ್ಕ ಮುಕ್ತಿ ನಾಕಿಲ್ಲ.

ಅವಳೇ, ನಾಡೆಂತ ತಪ್ಪು, ನಾಡೆಂತ ತಪ್ಪು, ಈ ದಂಪತಿಯಕ್ಕೆ ಮುಕ್ತಿಯೇ ಇಲ್ಲಯ್ಯಾ. ಪಾಪಿ ನಾನು ದೇವ, ಪಾಪಿ ನಾನು, ಪರಿಹಾರ ಇಲ್ಲಯ್ಯಾ ಸ್ವಾಮಿ, ಪರಿಹಾರ ಇಲ್ಲಯ್ಯಾ. ಅಯ್ಯೋ ನಾಡಕರ್ಮವೇ. ಜ್ಞಾನ ಮಾಡಣ ಭಕ್ತ ಚೆನ್ನ, ಅನ್ನನೇ ಮನಸ್ಸನ್ನ ಚಿರಿಯದು ಮಾಡತ್ತೆ. ಇಂಥವ್ರು ಚಾಯುಳ್ಳ ಪ್ರಕೃತಿ ತಾಣತುಲು ಸಮಸ್ಯೆಕೋರು ಪರಿಹಾರ ಇಲ್ಲಯ್ಯಾ. ನೀ ಕಾಯ್ತು ಕುಂಜಿ ಆಪಲನೇ ರೇ ಭಕ್ತಂಡ ಬೋಡಿಕೆನ ತೂಪಕ್ಕೆನ್ನೋ ನಾ ಬಂದೆ. ನುಡ ಬೋಡಿಕೆನ ತೂಪಕಾಯಿತು. ನಾಡ ಮಾನಸ ಪುತ್ರಿ ಕೊದಿಮಾವ, ನಾಡ ಜೀವ, ಈ ಲೋಪಾಮುದ್ರೆನೇ ನೀಕ್ ತಂದುರುವಿ. ಮುನಿ ದಂಪತಿಯಡ ಮುಕ್ತಿ ಕಾಯಿತು, ನಾನು ಅಡ ಪ್ರೀತಿರ ಮೋವಳೇ ತಪ್ಪಿನೋ. ಕಮ

ಮುನಿಯೇ, ನೀನು ಕೊಟ್ಟ ವರವು ಒಡಮನತು ಶಾಂತಿನ ಕದುಡಿರ್ತಲ್ಲ, ಘನತು ಉಳ್ತು ಉಳ್ದಿ ಬೆಚ್ಚ ನಾನೇ. ಕೆನಚುಲು ಮಕ್ಕಪಲ ನೀಕಿಲ್ಲ, ಮಕ್ಕಪಲ ನೀಕಿಲ್ಲ. ಅಯ್ಯೋ ಅಯ್ಯೋ, ಎಂಥೋರು ಬಾಳು ನಾಕಾಚಿ, ಎಂಥೋರು ದುಃಖದ ಬಾಳು ನಾಕಾಚಿ, ಮುಕ್ತಿ ಇಲ್ಲದ ಪ್ರೇತ ನಾನಾ, ಪ್ರೇತ ನಾನಾ. ಬ್ರಹ್ಮದ

ನಿಮಿತ್ತ. ನಿಂಗಡ ಪತ್ನಿ ಆಪಕೆನೋ ಒತ್ತ ಆನಕ ನಿಂಗ ನನ್ನ ಊರೇ ಒರು ಗಳಿಕೆ, ಊರು ಗಳಿಕೆ ನನ್ನ ಬುಟ್ಟಿತು ಪೋನಲ್ಲಿ. ನಾನು ನಿಂಗಳ ಬುಟ್ಟಿ ಪೋಪದು ನೇರೆ, ಕುದುಚಿ ಕೈ ಚ ನಾನು ನಿನ್ನ ಎದುಪುಲೇ ಇಪ್ಪಿನೋ, ಎದೆ ಕೊತ್ತು ಬೆಪ್ಪಿ ನಿನ್ನ ಅದು ಕರಡ ಪ್ರಿಯೆಯೇ. ಕ್ಷಣ ಕ್ಷಣಕ್ಕೂ ನವ ದಂಪತಿಯ ವೃದ್ಧಿ ಆಯೋಂಡಿಕ್ಕಣ. ಕವೇರ ಮುನಿಯೂ ಐಂಡ ಧರ್ಮಪತ್ನಿಯೂ ಈ ಲೋಕತುರ ಕರ್ಮ ತೀತಿತು. ಅತ್ತ ಮುಕ್ತಿ ಪಡೆಯೋಕೆ ಪೋಚಿ ಮುಕ್ತಿನ ಕಾವೇರಿಯೇ ಕೊಡ್ತತು. ಕಾವೇರಿ ತಾನು ಲೋಕ ಸೇವೆಗೆ ಪೋಪುಕೊಳ್ಳಂಗು ಸಂದರ್ಭ ನೋಟಿಯೋ ನಿಂಜತು. ಆ ಸಂದರ್ಭ ಬಂದದೇ ಇಲ್ಲ. ಮುನಿ ಅಗಸ್ತ್ಯ ತಾಂಡ ಮನಮೋಹಿನಿ ಕಾವೇರಿನ ತಾಂಡ ಕಮಂಡಲಲ್ಲೇ ಬೆಚ್ಚಂಡು, ತಾಂಡ ಕೂಡೇ ಬೆಚ್ಚಂಡಿತು. ಊರು ಗಳಿಗೆ ಅವಳ ಬುಟ್ಟಿ ತಿಂಜಲ. ಕಾವೇರಿ ಅಕ್ಕಕ್ಕ ಕನ್ನಿಕೆನೋ ಸಿನೇತಿಯನ ಸುಜ್ಯೋತಿನೋ ಕಾಂಬಿಂಜತು. ಕಾವೇರಿ ಒಂದಂದು ತಾಂಡ ಕಷ್ಟತನ ಕನ್ನಿಕೆರ ಕೂಡ ನುಚ್ಚಿ.

ಲೈಪ್ಪ ಇಕ್ಕ ರಾಜ ದೇವವರ್ಮಂಗು ಆರ ಕೆಜ್ಜಿತ್ ಜನಸ್ತೋಮತ್ನ ತಾಂಡ ಪ್ರೀತಿಲು ಕಾಕ್ಯಂಡು ಆರ ಕೆಯುವ ಕವೇರಮ್ಮೆ ರಾಜ ನೀ ಕೋಡಾರ ಉಂಡು ನೀ ಓಡ ಕೊಡಗಿನ ಚಾಕು ರಾಜ ನಾನು ಓಡ ತಕ್ಕು ಮರು ಕತೆ ಬಪ್ಪಿ ಸಂಕ್ರಮಣ ತುರಂದು ಕೊಡಗಲು ಉದ್ದೀಪಿ ಮುನಿ ಅಗಸ್ತ್ಯ ತಾಂಡ ತಪ್ಪನ ಅರಿಂಜಂಡು ಕೊದಿ ಪೊಣ್ಣು ಕಾವೇರಮ್ಮರ ಕೂಡ ಅವ ಪೋನಾಲೆಲ್ಲ ದಡತ್ತು ತಿರಿಕೆ ಕಟ್ಟಿಯಂಡು ಪೋನದು ಪುರಾಣ ಕನ್ನಿ.

ಇದುವರೆಗೆ ಗುಲಾಂ ಅಲಿ ಅವರ ಸ್ವರದಲ್ಲಿ ಗಜಲ್ಸ್ ಕೇಳಿದಿರಿ. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ

ಇಂದಿನ ಕನ್ನಡ ಭಾರತಿಯಲ್ಲಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ ಹಾಗೂ ಜ್ಯೋತಿ ಮಹದೇವ್ ಇವರ ಸ್ವರಚಿತ ಕವನ ವಾಚನ ಕಾವ್ಯಧಾರೆ ಕೇಳುವಿರಿ.

0: ಈಗ ಕೇಳಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ.
1: ಕೌಸಾನಿಯಿಂದ ಬಸ್ಸು ಜಿಮ್ ಕಾರ್ಬೆಟ್ ಉದ್ಯಾನದತ್ತ ಓಡುತ್ತಿತ್ತು. ಬೆಟ್ಟದ ಹಾದಿ ವಿಪರೀತ ತಿರುವುಗಳ ಕಾರಣ ಬಸ್ಸು ಜಂಪು ಆಗುತ್ತಿದ್ದಂತೆ ಹಿಂಬದಿ ಸೀಟುಗಳಲ್ಲಿ ಕೂತವರಿಗೆ ತುಂಬಾ ಕಿರಿಕಿರಿ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಜಿಮ್ ಕಾರ್ಬೆಟ್ ನೋಡಲು ಬಸ್ಸಿನೊಳಗಿದ್ದವರು ಕಾತರರಾಗಿದ್ದರು. ಬಸ್ಸು ಸಂಜೆಗೆ ತಲುಪುತ್ತದೆ, ಏನಿದ್ದರೂ ನಾಳೆ ಬೆಳಿಗ್ಗೆ ಟೈಗರ್ ಫೋರ್ಸ್ ವೀಕ್ಷಿಸುತ್ತೇವೆ ಎಂದು ಪ್ರವಾಸಿ ತಂಡಕ್ಕೆ ಮೊದಲೇ ತಿಳಿಸಲಾಗಿತ್ತು. ಹಿಮಾಲಯದ ಬೆಟ್ಟಗಳ ಸೌಂದರ್ಯ ವೀಕ್ಷಿಸುತ್ತಾ ಕತ್ತಲಾಗುವ ಮೊದಲೇ ಕಾರ್ಬೆಟ್ನ ಹೋಟೆಲು ಎದುರು ಬಸ್ಸು ನಿಂತಾಗ ಎಲ್ಲರಿಗೂ ಜೀವ ಬಂದಂತಾಯಿತು. ಬೆಟ್ಟದ ರಸ್ತೆಯಲ್ಲಿ ಬಸ್ಸು ಓಡುವುದೆಂದರೆ ವೀಕ್ಷಿಸಲು ಖುಷಿಯಾದರೂ ಪ್ರಯಾಣ ಮಾತ್ರ ತುಂಬಾ ಕಿರಿಕಿರಿ. ಬಸ್ಸಿನಿಂದಿಳಿದು ಅವರವರ ಲಗೇಜುಗಳನ್ನು ಹೋಟೆಲಿಗೆ ಒಯ್ದು ಎಲ್ಲರಿಗೂ ರೂಮ್ ವಿತರಿಸುವಾಗ ಮತ್ತೆ ಅರ್ಧ ಗಂಟೆ ಸಮಯ ಹಿಡಿಯಿತು. ಇವತ್ತು ಏನೂ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ, ನಾವೆಲ್ಲ ರೂಮಿನಲ್ಲೇ. ಊಟದ ಮೊದಲು ಫೈರ್ ಡ್ಯಾನ್ಸ್ ಮಾಡುವವರಿದ್ದರೆ ಬನ್ನಿ, ರಿಸಾರ್ಟ್ನವರು ವ್ಯವಸ್ಥೆ ಮಾಡುತ್ತಾರಂತೆ. ಆದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಏಳಬೇಕು ಎಂದು ಟೂರ್ ಇನ್ಚಾರ್ಜರ್ ಸುರೇಂದ್ರ ಎಲ್ಲರಿಗೂ ಹೇಳುತ್ತಿದ್ದರು. ಕೆಲವು ಪ್ರವಾಸಿಗರಿಗೆ ಹಸಿವೆ ಜೋರಾಗುತ್ತಿತ್ತು, ಅಂತವರು ಊಟಕ್ಕೆ ಎಷ್ಟು ಗಂಟೆಗೆ ಕೆಳಗಡೆ ಬರಬೇಕು ಎಂದು ಕೇಳಿಯೇ ಬಿಟ್ಟರು. ಮೊದಲು ರೂಮಿಗೆ ಹೋಗಿ ಫ್ರೆಶ್ ಆಗಿಬಿಡಿ, 9 ಗಂಟೆಗೆ ಕೆಳಗಡೆಗೆ ಹಾಲುಗೆ ಬನ್ನಿ ಎಂಬ ಉತ್ತರ ಬಂತು. ಎಲ್ಲರೂ ಮರುದಿನ ಬೆಳಿಗ್ಗೆಯ ತಯಾರಿ ಮಾಡಿಯೇ ಕೆಳಗೆ ಹಾಲುಗೆ ಬರೋಣ ಎನ್ನುತ್ತಾ ತಮ್ಮ ತಮ್ಮ ರೂಮುಗಳ ಕೀ ಪಡೆದು ನಂಬರ್ ಹುಡುಕುತ್ತಾ ಹೋದರು. ಪ್ರತಿ ವರ್ಷ ಹಿಮಾಲಯದ ತಪ್ಪಲಲ್ಲಿರುವ ಯಾವುದಾದರೂ ರಾಜ್ಯದ ಪ್ರವಾಸ ಮಾಡಿ ಬರುವುದು ರಾಮಕೃಷ್ಣನ ಪ್ರಿಯ ಸಂಗತಿ. ಅಂತೆಯೇ ಈ ಬಾರಿ ಉತ್ತರಾಖಂಡ ರಾಜ್ಯದ ಕೆಲವು ಪ್ರೇಕ್ಷಣೀಯ ತಾಣಗಳನ್ನು ನೋಡಿ ಬರಲು ಪತ್ನಿ ಸಹಿತ ಹೊರಟು ಬಂದಿದ್ದ. ಕಳೆದ ವರ್ಷದ ತನಕ ಒಂಟಿಯಾಗಿ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದ ರಾಮಕೃಷ್ಣ ಈ ಬಾರಿ ಪತ್ನಿ ಜಯಶ್ರೀ ಜೊತೆಗೂಡಿ ಬಂದಿದ್ದಾನೆ. ವೈವಾಹಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ ನಂತರ ಹನಿಮೂನು ಎಂದು ಎಲ್ಲೂ ಹೋಗಿರಲಿಲ್ಲ. ಈ ಪ್ಯಾಕೇಜ್ ಟೂರ್ ಪ್ರವಾಸವೇ ಅವರಿಗೆ ಹನಿಮೂನ್ ಟೂರ್ ಆಗಿತ್ತು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿ ಮುಗಿಸಿ ಡ್ರೆಸ್ ಮಾಡಿಕೊಂಡೇ ಎಲ್ಲರೂ ಕೆಳಗೆ ಬಂದಿದ್ದರು. ಬಿಸಿ ಬಿಸಿ ತಿಂಡಿ ಮುಗಿಸಿ ಕಾರ್ಬೆಟ್ ಸುತ್ತಾಡುವುದಿತ್ತು. ಕೆಲವರು ನಾವು ಡೇರೆಗಳಲ್ಲಿ ಮಲಗುತ್ತೇವೆ ಎಂದು ಪಕ್ಕದ ಹಾಲಿಡೇ ಕ್ಯಾಂಪ್ನ ಡೇರೆಗಳಲ್ಲಿ ಮಲಗುವುದಕ್ಕೆ ಹೋಗಿದ್ದ ಪ್ರವಾಸಿಗರೂ ಇಲ್ಲಿಗೆ ಬಂದ ನಂತರ ಎಲ್ಲರೂ ತಿಂಡಿ ಚಹಾ ಮುಗಿಸಿ ಕಾಲ್ನಡಿಗೆಯಲ್ಲೇ ಹೊರಡುವುದೆಂದು ಸೂಚನೆ ಬಂತು. ಕೀ ರಿಸೆಪ್ಷನ್ ಕೌಂಟರ್ನಲ್ಲಿ ಕೊಡಬೇಕೆಂದು ತಿಳಿಸಲಾಯಿತು. ರಿಸೆಪ್ಷನ್ ಕೌಂಟರ್ಗೆ ಬಂದು ರೂಮಿನ ಬೀಗದ ಕೀ ಕೊಡಬೇಕೆಂದರೆ ಕೌಂಟರ್ನಲ್ಲಿದ್ದ ಯುವತಿಯೊಬ್ಬಳು ರಾಮಕೃಷ್ಣನನ್ನು ಆಕರ್ಷಿಸಿದಳು. ಬಹುಶಃ ನಿನ್ನೆ ಸಂಜೆ ಅವಳು ಡ್ಯೂಟಿ ಮುಗಿಸಿ ಹೋಗಿದ್ದರಿಂದ ಬೇರೆಯವರು ಕೂತಿದ್ದರು. ಇವತ್ತು ಬೆಳಿಗ್ಗೆ ಈಕೆ ಡ್ಯೂಟಿಗೆ ಬಂದಿರಬೇಕು. ರಾಮಕೃಷ್ಣ ಆ ಯುವತಿಯ ಮುಖ ನೋಡಿ ಬೀಗದ ಕೀ ತೆಗೆದುಕೊಳ್ಳಿ ಎಂದು ಹಿಂದಿಯಲ್ಲಿ ಹೇಳುತ್ತಾ ಕೊಟ್ಟ. ರಾಮಕೃಷ್ಣನಿಗೆ ಆ ಯುವತಿಯನ್ನು ತಾನು ಎಲ್ಲೋ ನೋಡಿದ್ದಾಗಿ ಭಾಸವಾಯಿತು. ಆದರೆ ಎಲ್ಲಿ ಎಲ್ಲಿ ಎಂದು ತಲೆಕೆರೆದುಕೊಂಡರೂ ನೆನಪಾಗಲಿಲ್ಲ. ಅವಳು ಕೂಡ ಏನೂ ಪರಿಚಯ ಇಲ್ಲದವರಂತೆ ಬೀಗದ ಕೀ ತೆಗೆದುಕೊಂಡು ಗೂಟಕ್ಕೆ ನೇತು ಹಾಕಿದಳು. ಪ್ರವಾಸಿಗರೆಲ್ಲ ಪಕ್ಕದ ರಸ್ತೆಯಲ್ಲಿ ಕಾರ್ಬೆಟ್ ಉದ್ಯಾನದತ್ತ ನಡೆಯುತ್ತಿದ್ದರೆ ರಾಮಕೃಷ್ಣನಿಗೆ ಮಾತ್ರ ಆ ಯುವತಿಯದ್ದೇ ನೆನಪು. ತಾನು ನೋಡಿದ್ದಂತೂ ಈ ಮೊದಲು ಖಂಡಿತ, ಆದರೆ ಎಲ್ಲಿ ಎಂದು ನೆನಪಾಗ್ತಾ ಇಲ್ಲ ಎನ್ನುವುದೇ ಆತನ ಗೊಂದಲ. ಇನ್ನು ಪತ್ನಿಯ ಎದುರು ಆ ಬಗ್ಗೆ ತಲೆಬಿಸಿ ಮಾಡುವುದು ಬೇಡವೆಂದು ಇತರರಂತೆ ತಾನೂ ಹರಟೆ ಕೊಚ್ಚುತ್ತಾ ಕಾರ್ಬೆಟ್ ಪಾರ್ಕ್ನೊಳಗೆ ಮುನ್ನಡೆಯುತ್ತಿದ್ದ. ರಾಮಕೃಷ್ಣ ಇದ್ದ ಈ ಪ್ರವಾಸಿ ತಂಡವು ಕಾಠ್ಗೋದಾಮ್ ರೈಲ್ವೆ ಸ್ಟೇಷನ್ಗೆ ಮೊದಲು ಬಂದು ಅಲ್ಲಿಂದ ಉತ್ತರಾಖಂಡದ ಸುತ್ತಾಟಕ್ಕೆ ಇಳಿದಿತ್ತು. ಮುಂಬೈಯಲ್ಲಿ ರೈಲು ಹತ್ತಿದಾಗ 29 ಪ್ರವಾಸಿಗರಿದ್ದರು. ದಾರಿಯುದ್ದಕ್ಕೂ ಕೆಲವರು ಟೈಂ ಪಾಸ್ಗಾಗಿ ತಮ್ಮ ತಮ್ಮ ಕತೆಗಳನ್ನು ಹೇಳುತ್ತಿದ್ದರು. ಈ ಕತೆಗಳನ್ನು ಕೇಳಿದ ನಂತರ ಹೆಚ್ಚಿನವರು ತೀರ್ಥಯಾತ್ರಿಗಳೇ ಆಗಿದ್ದಾರೆ. ರಾಮಕೃಷ್ಣನಿಗೆ ಈ ತೀರ್ಥಯಾತ್ರಿಗಳ ಜೊತೆ ಹೋಗುವುದೆಂದರೆ ಸ್ವಲ್ಪ ಕಿರಿಕಿರಿ. ಅವರೆಲ್ಲ ಅಪರೂಪಕ್ಕೆ ಇಂತಹ ಪ್ರಕೃತಿ ಧಾಮಗಳ ಟೂರ್ಗೂ ಬರುತ್ತಾರಷ್ಟೇ. ಕಾಠಗೋದಾಮ್ ಬರುವವರೆಗೂ ಯಾರಾದರೂ ಏನಾದರೂ ಒಂದೊಂದು ಕತೆ ಹೇಳುತ್ತಿದ್ದರು. ಯುವಜನರು ಇರುವ ತಂಡದಲ್ಲಿ ಬರಬೇಕು, ಈ ಹಿರಿಯರ ಜೊತೆಗೆ ಟೂರಿಗೆ ಬಂದರೆ ಅದು ತೀರ್ಥಯಾತ್ರೆಯ ತರವೇ ಆಗಿಬಿಡುತ್ತದೆ ಎಂದು ಪತ್ನಿ ಜಯಶ್ರೀ ತಮಾಷೆಯ ನುಡಿಗಳನ್ನು ಆಡಿದಳು. ಕಾರ್ಬೆಟ್ ಸುತ್ತಾಡಿ ಮಧ್ಯಾಹ್ನ ಹೋಟೆಲ್ಗೆ ಊಟಕ್ಕೆ ಬಂದಾಗ ರಾಮಕೃಷ್ಣ ಕೀ ಪಡೆದು ಜಯಶ್ರೀಗೆ ಕೊಟ್ಟ. ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇವತ್ತಿನ ದೈನಿಕ ಓದಿ ಬರುತ್ತೇನೆ ಎಂದು ರಿಸೆಪ್ಷನ್ ಕೌಂಟರ್ ಎದುರು ಕೂತು ಅಲ್ಲೇ ಇದ್ದ ದೈನಿಕ ಓದತೊಡಗಿದ. ಕೌಂಟರ್ ಒಳಗಡೆ ಅದೇ ಯುವತಿ ಇದ್ದಳು. ಆವಾಗಲೂ ರಾಮಕೃಷ್ಣ ತಲೆ ಕೆರೆದುಕೊಂಡು ಎಲ್ಲೋ ನೋಡಿದ್ದೇನಲ್ಲ, ಎಲ್ಲಿ ಎಷ್ಟು ನೆನಪಿಸಿಕೊಂಡರೂ ಅವನಿಗೆ ಗೊತ್ತಾಗಲಿಲ್ಲ. ನಂತರ ಎದ್ದು ತಾನೂ ರೂಮಿನತ್ತ ಹೆಜ್ಜೆ ಇಟ್ಟ. ಎದುರು ಸುರೇಂದ್ರ ಸಿಕ್ಕಿದವರು, ಊಟ ರೆಡಿಯಾಗಿದೆ, 10 ನಿಮಿಷದಲ್ಲಿ ಬನ್ನಿ, ಮ್ಯೂಸಿಯಂ ನೋಡಿ ನಂತರ ರಾಮನಗರ ಸಿಟಿ ಸುತ್ತಾಡಿ ಬರೋಣ ಎಂದರು. ಊಟದ ನಂತರ ಕಾರ್ಬೆಟ್ ಮ್ಯೂಸಿಯಂ ನೋಡಿ ಸಂಜೆ ರಾಮನಗರ ಸಿಟಿ ಸುತ್ತಾಡಲು ಹೊರಟರು. ಏನಾದರೂ ಖರೀದಿ ಮಾಡಬೇಕೆಂದು ಪತ್ನಿ ಜಯಶ್ರೀ ಹೇಳಿದ್ದಳು. ಹಾಗೆ ಅಂಗಡಿಯೊಂದರಲ್ಲಿ ಖರೀದಿ ಮಾಡುತ್ತಿದ್ದಾಗ ಆಫೀಸಿನ ಕಾಮತರ

ಮೆಸೇಜ್ ಬಂತು. ಹೇಗೆ ನಡೆಯುತ್ತಿದೆ ನಿಮ್ಮ ಹನಿಮೂನ್ ಟೂರ್ ಎಂದು ಕಾಮತರು ಕೇಳಿದ್ದರು. ಏನು ಹೇಳುವುದು ಕಾಮತರೆ, ಎಲ್ಲಾ ಹಿರಿಯರು ಜಾಸ್ತಿ ಇದ್ದಾರೆ, ತೀರ್ಥಯಾತ್ರೆಗೆ ಹೊರಟಂತ ಅನುಭವ ಮಾರಾಯರೆ ಎಂದು ರಿಪ್ಲೈ ಮೆಸೇಜ್ ರಾಮಕೃಷ್ಣ ಕಳುಹಿಸಿದ. ಸ್ವಲ್ಪ ಖರೀದಿಯ ನಂತರ ಮತ್ತೆ ರಿಕ್ಷಾದಲ್ಲಿ ರಿಸಾರ್ಟ್ ಕಡೆ ಹೊರಟರು. ಕಾಮತರ ಮೆಸೇಜ್ ಮೆಲುಕು ಹಾಕುತ್ತಿದ್ದಂತೆ ಒಮ್ಮೆಗೆ ರಿಸೆಪ್ಷನ್ ಕೌಂಟರ್ನ ಆ ಯುವತಿಯನ್ನು, ಅದೊಂದು ದಿನ ಆಫೀಸಿಗೆ ಮಧ್ಯಾಹ್ನದ ಹೊತ್ತು ಓರ್ವ ಯುವತಿ ಬಂದಿದ್ದಳು. ಯಾರು ಬೇಕು ಎಂದು ರಾಮಕೃಷ್ಣನೇ ವಿಚಾರಿಸಿದ್ದ. ಹರಿಕಾಮತರು ಇದ್ದಾರಾ ಕೇಳಿದ್ದಳು ಆ ಯುವತಿ. ಹೌದು ನೋಡಿ, ಅಲ್ಲಿ ಟೇಬಲ್ ಎದುರು ಕೂತವರೇ ಹರಿಕಾಮತ್ ಎಂದು ಕೈತೋರಿಸಿ ಅವಳನ್ನು ಅತ್ತ ಕಳುಹಿಸಿದ. ಆಫೀಸಿನ ಸೀನಿಯರ್ ಕ್ಲಾರ್ಕ್ ಆಗಿದ್ದು ಇನ್ನೇನು 2 ವರ್ಷಗಳಲ್ಲಿ ನಿವೃತ್ತರಾಗಲಿರುವ ಹರಿಕಾಮತರದು ಅಂದು ಹುಟ್ಟುಹಬ್ಬವಾಗಿತ್ತು. ಆಫೀಸಿನ ಯಾರಿಗೂ ಅದು ನೆನಪಿಗೆ ಬಂದಿರಲಿಲ್ಲ. ಆ ಯುವತಿ ಕಾಮತರ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಲು ಬಂದಿದ್ದಳು. ಅವರಿಗಾಗಿ ಮನೆಯಲ್ಲೇ ಮಾಡಿದ್ದ ಮಿಠಾಯಿ ತಂದಿದ್ದಳು. ಅವಳು ರೂಪವಂತಳಾಗಿದ್ದರಿಂದ ಒಂದಷ್ಟು ಹೊತ್ತು ಕೂತದ್ದು ಎಲ್ಲರಿಗೂ ಖುಷಿ ನೀಡಿತ್ತು. ರಾಮಕೃಷ್ಣನಿಗೆ ಆವಾಗ ಮದುವೆ ಆಗಿರಲಿಲ್ಲ. ಆದರೂ ಅಂದು ಯಾವ ಹೊಸ ನಿರ್ಧಾರವನ್ನೂ ಆತ ತಳೆಯಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷಿಗಳು ಇವನ ರಾಶಿ ಭವಿಷ್ಯವನ್ನು ನೆನಪಿಸುತ್ತಾ ಸಂಜೆ 4ರ ತನಕ ಯಾವ ನಿರ್ಧಾರವನ್ನು ಮಾಡಬಾರದು ಎಂದಿದ್ದರು. ಹಾಗಾಗಿ ಅವಳ ಕುರಿತು ಕನಸು ಕಟ್ಟುವ ಗೋಜಿಗೆ ಹೋಗಿರಲ. ನೀರು ಬೇಕಾ ಎಂದು ಕೇಳಿದ್ದನಷ್ಟೇ ರಾಮಕೃಷ್ಣ. ಅರ್ಧ ಗಂಟೆ ಇದ್ದು ಹರಿಕಾಮತರಲ್ಲಿ ಒಂದಷ್ಟು ಹರಟೆ ಕೊಚ್ಚಿ ಅನಂತರ ಆ ಯುವತಿ ಹೊರಟು ಹೋಗಿದ್ದಳು. ಆಕೆ ಹೊರಹೋದ ನಂತರ ಕಾಮತರ ಬಳಿ, ಯಾರ್ರೀ ಆಕೆ ಮಿಠಾಯಿ ಏನ್ ತಂದದ್ದು, ಸ್ವಲ್ಪ ನಮಗೂ ಹಂಚಿಬಿಡಿ ಮಾರಾಯರೆ, ಎಲ್ಲವನ್ನೂ ಮನೆಗೆ ಒಯ್ಯುವುದಾ, ಆಕೆ ನಿಮ್ಮ ಸಂಬಂಧಿಯೇ ಅಥವಾ ಆಫೀಸಿನ ಇನ್ನಿತರರು ಪ್ರಶ್ನೆಗಳ ಸುರಿಮಳೆಗೈಯ ತೊಡಗಿದರು. ರಾಮಕೃಷ್ಣನಿಗೂ ಕುತೂಹಲವಾಗಿತ್ತು. ಸಂಬಂಧಿಕಳೇನೂ ಅಲ್ಲ, ನಾನು ಪತ್ರಿಕೆಗಳಲ್ಲಿ ಕತೆ ಕವಿತೆ ಬರೆಯುತ್ತೇನಲ್ಲ, ಹಾಗೆ ಓದಿ ಓದಿ ನಮ್ಮೊಳಗೆ ಪರಿಚಯ. ಇವತ್ತೇ ಅವಳನ್ನು ನಾನು ಮೊದಲಿಗೆ ನೋಡಿದ್ದು. ಈ ವೃದ್ಧನಿಗೆ ಇಂತಹ ಅಭಿಮಾನಿಗಳ ಶುಭ ಹಾರೈಕೆ ಅಲ್ಲದೆ ಮತ್ತೇನು ಬೇಕು ಹೇಳಿರಿ. ಇವತ್ತು ನನ್ನ ಹುಟ್ಟುಹಬ್ಬ ಎಂದು ನಿಮಗೆ ಯಾರಿಗೂ ತಿಳಿದಿಲ್ಲ. ನೋಡಿ, ಅವಳು ಹುಟ್ಟುಹಬ್ಬಕ್ಕೆ ಮಿಠಾಯಿ ತಂದಿದ್ದಾಳೆ, ನನ್ನ ಬರಹ ಕಂಡರೆ ಫೋನ್ ಮಾಡುತ್ತಾಳೆ. ಕಾಮತರು ಅವಳನ್ನು ಹೊಗಳತೊಡಗಿದರು. ಅಂದ ಹಾಗೆ ಮೊಬೈಲ್ ನಂಬರ್ ಇದ್ದರೆ ಅವಳದ್ದು ಸ್ವಲ್ಪ ಕೊಡಿ, ಸಹೋದ್ಯೋಗಿ ದಿನೇಶ್ ತಮಾಷೆ ಆಡಿದ. ಇಲ್ಲದೆ ಏನು, ಆದರೆ ನಿಮಗೆ ಅವೆಲ್ಲ ಯಾಕೆ, ಸುಮ್ಮನೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ. ಈ ವೃದ್ಧನನ್ನು ನೋಡಲು ಯುವತಿ ಬಂದಳು ಅಂತ ಹೊಟ್ಟೆ ಕಿಚ್ಚು ಬಂತ? ಬರ್ತ್ಡೇಗೆ ನೀವ್ಯಾರು ಏನೂ ಕೊಟ್ಟಿಲ್ಲ, ಅವಳಾದರೂ ನೆನಪಿಟ್ಟು ಬಂದು ಮಿಠಾಯಿ ಕೊಟ್ಟು ಹೋದಳಲ್ಲ ಎಂದರು ಕಾಮತ್. ಆದರೆ ನಂಬರ್ ಯಾರಿಗೂ ಕೊಡಲು ಹೋಗಲಿಲ್ಲ. ಯಾಕ್ರಿ ಅವಳ ನಂಬರ್ ಸುಮ್ಮನೆ ತಮಾಷೆಗೆ ಕೇಳಿದ್ದು? ನಂಬರ್ ನೀಡಿ ಮತ್ತೆ ಮೆಸೇಜ್ ಮಾಡಿ ಇನ್ನು ಅದು ಏನೋ ಕಾರಣಕ್ಕೆ ವಿರಸ ಹುಟ್ಟಿಸುವುದು ಬೇಡ, ಸುಮ್ಮನೆ ಕೇಳಿದ್ದು ಕಾಮತ್ರೆ ಎಂದು ರಾಮಕೃಷ್ಣ ಮಾತು ಮುಗಿಸಿದ. ರಾಮಕೃಷ್ಣ ಹಾಗೆ ಹೇಳಿದರೂ ಒಳಗೊಳಗೆ ಮಾತ್ರ ಅವಳನ್ನು ಎಣಿಸಿಕೊಳ್ಳುತ್ತಿದ್ದ. ಅವಳ ರೂಪ, ಮಾತಿನ ರೀತಿ, ತಂದ ಮಿಠಾಯಿಯಷ್ಟೇ ಸಿಹಿಯಾಗಿತ್ತು. ಆಗಾಗ ಅವಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದ. ಈ ನಡುವೆ ರಾಮಕೃಷ್ಣನಿಗೆ ವಿವಾಹವಾಯಿತು, ಅವಳನ್ನು ಮರೆಯತೊಡಗಿದ. ಆದರೆ ಆಫೀಸಿನಲ್ಲಿ ಆಗಾಗ ಕೆಲವರು, ಆ ಯುವತಿಯ ಫೋನ್ ಇತ್ತೀಚೆಗೆ ಏನಾದರೂ ಬಂದಿತ್ತೇ, ಅವಳ ಬಗ್ಗೆ ಏನಾದರೂ ಕತೆ ಬರೆಯಲು ಆರಂಭಿಸಿದ್ದೀರಾ ಎಂದೆಲ್ಲ ಕೇಳಿ ಕಾಮತರಿಗೆ ಕಿರಿಕಿರಿ ತರುತ್ತಿದ್ದರು. ದಿನಗಳು ಉರುಳುತ್ತಿತ್ತು. ಆ ದಿನ ಆಫೀಸಿನಲ್ಲಿ ಎಲ್ಲರೂ ಡ್ಯೂಟಿಗೆ ಬಂದ ನಂತರ ಕಾಮತರು ಒಂದು ವಿಶೇಷ ಸುದ್ದಿ ಹೇಳಿದರು. ನೀವೆಲ್ಲ ಕುತೂಹಲದಿಂದ ಪ್ರಶ್ನಿಸುತ್ತಿದ್ದ ಆ ಯುವತಿ ಕಾಣೆಯಾಗಿದ್ದಾಳಂತೆ. ಅವಳ ಮನೆಯವರು ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಅವಳ ಮೊಬೈಲ್ಗೆ ಯಾರೆಲ್ಲ ಹೆಚ್ಚು ಕಾಲು ಮಾಡುತ್ತಿದ್ದಾರೆಂದು ಸೂಚಿ ತೆಗೆದು ತನಿಖೆಗೈದಾಗ ನನ್ನ ನಂಬರ್ ಕೂಡ ಇತ್ತಲ್ಲ, ಹಾಗೆ ನನ್ನಲ್ಲೂ ಪೊಲೀಸರು ಅವಳ ಬಗ್ಗೆ ವಿಚಾರಿಸಿದಾಗಲೇ ನಿಜ ಸಂಗತಿ ಗೊತ್ತಾಯ್ತು. ಮನೆಯವರೆಲ್ಲ ಆತಂಕದಲ್ಲಿದ್ದಾರಂತೆ. ನಾನು ಸುಮ್ಮನೆ ಪೊಲೀಸ್ ತನಿಖೆಗೆ ಒಳಪಡುವಂತಾಯ್ತು. ನೀವು ಕೂಡ ಯುವತಿಯ ನಂಬರ್ಗೆ ಕಾಲ್ ಮಾಡುತ್ತಿದ್ದರೆ ನಿಮ್ಮನ್ನು ಪೊಲೀಸರು ವಿಚಾರಿಸುತ್ತಿದ್ದರು. ಅಂತೂ ನೀವೆಲ್ಲ ಬಚಾವಾದಿರಿ, ಬೇಕಿತ್ತ ಅವಳ ಪರಿಚಯ ಹೇಳಿದಾಗ ಆಫೀಸಿನ ಯಾರಿಗೂ ಏನೂ ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಪ್ರವಾಸದಲ್ಲಿದ್ದ ರಾಮಕೃಷ್ಣನಿಗೆ ಈಗ ಒಂದೊಂದೇ ನೆನಪಿಗೆ ಬಂತು. ಆ ರಾತ್ರಿ ಊಟದ ನಂತರ ಪತ್ನಿಗೆ, ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇಲ್ಲೇ ಹರಟೆ ಕೊಚ್ಚಿ ಬರುತ್ತೇನೆ ಎಂದು ಜಯಶ್ರೀಯನ್ನು ರೂಮಿಗೆ ಕಳುಹಿಸಿ ರಾಮಕೃಷ್ಣ ಹೊರಗೆ ಬಂದ. ಕಾಮತರಿಗೆ ಫೋನ್ ಮಾಡಲು ಮೊಬೈಲ್ ಹೊರತೆಗೆದ. ರಾಮಕೃಷ್ಣನಿಗೆ ರಿಸೆಪ್ಷನ್ ಕೌಂಟರ್ನ ಯುವತಿಯೇ ಅಂದು ಆಫೀಸಿಗೆ ಕಾಮತರನ್ನು ಕಾಣಲು ಬಂದ ಯುವತಿಯಾಗಿದ್ದಾಳೆ ಎನ್ನುವುದು ನೆನಪಿಗೆ ಬಂತು. ನಂತರ ಯಾವಾಗ ಕಾಮತರಿಗೆ ಈ ವಿಷಯ ತಿಳಿಸಲಿಲ್ಲ ಎಂದು ಚಡಪಡಿಕೆಯಾಯಿತು. ಅವಳು ಅಂದಿನ ಡ್ಯೂಟಿ ಮುಗಿಸಿ ಹೋಗಿದ್ದಳು, ಇನ್ನು ನಾಳೆ ಬೆಳಿಗ್ಗೆ ಬರುವುದು. ಆದರೆ ಈ ಪ್ರವಾಸಿ ತಂಡ ನಾಳೆ ಬೆಳಿಗ್ಗೆ ನೈನಿತಾಲಿಗೆ ಹೊರಡುವುದರಿಂದ ಅವಳ ಭೇಟಿ ಬಹುಶಃ ಇನ್ನೂ ಸಾಧ್ಯವಾಗಲಾರದು ಎಂದಾಗ ರಾಮಕೃಷ್ಣನಿಗೆ ಸ್ವಲ್ಪ ಫಜೀತಿಯೂ ಆಗಿತ್ತು. ಏನೇ ಆಗಲಿ, ಅಂದು ನಾಪತ್ತೆಯಾಗಿ ಪೊಲೀಸರಿಂದ ವಿಚಾರಣೆಗೆ ಒಳಪಟ್ಟ ಕಾಮತರಿಗೆ ತಾನೊಂದು ಪತ್ತೆದಾರಿ ಕೆಲಸ ಮಾಡಿದ ಸಂಗತಿ ಈಗ ಹೇಳುತ್ತಿದ್ದೇನೆ ಎಂಬ ಹೆಮ್ಮೆಯಿಂದ ರಾಮಕೃಷ್ಣನು ಕಾಮತರ ನಂಬರ್ ಒತ್ತತೊಡಗಿದ. ಏನು ರಾಮಕೃಷ್ಣ, ಮೆಸೇಜ್ ಮಾಡಿದ್ದು ಸಿಕ್ಕಿದೆ, ಕಾಮತರ ಉತ್ತರ ಬಂತು. ಅದು ಸರಿ, ನಿಮಗೊಂದು ಮುಖ್ಯ ಸಂಗತಿಯನ್ನು ಹೇಳೋಣ ಅಂತ ಈಗ ಕಾಲ್ ಮಾಡಿದೆ. ಕಾಮತ್ ಸರ್, ನಿಮ್ಮ ಬರ್ತ್ಡೇ ದಿನ ವಿಶ್ ಹೇಳಿ ಮಿಠಾಯಿ ತಂದುಕೊಟ್ಟ ಆ ಯುವತಿ ನೆನಪಿದೆ ತಾನೆ?
ಅನಂತರ ಅವಳು ನಾಪತ್ತೆಯಾಗಿ ಪೊಲೀಸರು ನಿಮ್ಮನ್ನೂ ವಿಚಾರಿಸಿದ್ದು

0: ನೆನಪು ಮಾಡಿಕೊಳ್ಳಿ, ರಾಮಕೃಷ್ಣನ ಮಾತನ್ನು ಅರ್ಧದಲ್ಲೇ ತಡೆದು ಅದೆಲ್ಲ ಈಗ್ಯಾಕೆ ರಾಮಕೃಷ್ಣ, ಕಾರ್ಬೆಟ್ ಅರಣ್ಯದಲ್ಲಿ ಅವಳ ಭೂತ ಪ್ರತ್ಯಕ್ಷವಾಯಿತೇ ಕೇಳಿದರು ಕಾಮತ್. ಸರಿಯಾಗಿಯೇ ಹೇಳಿದಿರಿ ಕಾಮತ್ರೆ, ಆಕೆಯೇ ಭೂತ ಅಲ್ಲ, ಅವಳೇ ಪ್ರತ್ಯಕ್ಷಳಾಗಿದ್ದಾಳೆ. ಇಲ್ಲಿ ನಾವಿದ್ದ ಹೋಟೆಲ್ನಲ್ಲಿ ಆಕೆ ರಿಸೆಪ್ಷನಿಸ್ಟ್ ಆಗಿದ್ದಾಳೆ. ಮನೆಯವರಿಗೂ ಪೊಲೀಸರಿಗೂ ತಿಳಿಸಿಬಿಡಿ. ಅಡ್ರೆಸ್ ಹೋಟೆಲ್ನದ್ದು ಈಗ ಮೆಸೇಜ್ ಮಾಡುತ್ತೇನೆ. ನಾಳೆ ನಾವು ಈ ಹೋಟೆಲ್ ಬಿಟ್ಟು ನೈನಿತಾಲ್ಗೆ ಹೋಗುತ್ತಿದ್ದೇವೆ. ರಾಮಕೃಷ್ಣ ಅವಸರವಾಗಿಯೇ ನುಡಿದ. ಕಾಮತರು ಜೋರಾಗಿ ನಕ್ಕರು. ಏನಪ್ಪ ರಾಮಕೃಷ್ಣ, ಹನಿಮೂನ್ ಪ್ರವಾಸದಲ್ಲೂ ಅವಳ ಕುರಿತು ಚಿಂತೆಯೇ? ಆ ಯುವತಿ ನನ್ನನ್ನು ಪೊಲೀಸರು ವಿಚಾರಿಸಿದ 10 ದಿನಗಳಲ್ಲೇ ಮನೆಗೆ ಬಂದಿದ್ದಾಳೆ. ಅವಳ ಮದುವೆ ವಿಷಯದಲ್ಲಿ ಆಕೆ ಹೇಳಿದ ವರನನ್ನೇ ಮನೆಯವರು ಒಪ್ಪಿದ್ದಾರಂತೆ. ಅವಳು ಇಲ್ಲೇ ಗಂಡನ ಮನೆಯಲ್ಲಿದ್ದಾಳೆ. ಒಮ್ಮೆ ಮಾತ್ರ ನೋಡಿದರೂ ನಿನಗೆ ಅವಳ ನೆನಪು ಇನ್ನೂ ಹೋಗಿಲ್ಲವೇ? ಒಳ್ಳೆಯದಾತು ಅವಳಲ್ಲಿ ಕೇಳದಿದ್ದುದು. ನಿನ್ನ ಮರ್ಯಾದೆ ಏನಾದರೂ ಹೋಗುವ ಚಾನ್ಸ್ ಇರ್ತಿತ್ತು. ಪಕ್ಕದಲ್ಲಿ ಹೆಂಡತಿ ಇರುವಾಗ ಅಂತ ಪತ್ತೆದಾರಿಕೆಲ್ಲ ಬೇಡ, ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಬನ್ನಿ ಎಂದು ಕಾಮತರು ಫೋನ್ ಕಟ್ ಮಾಡಿದರು. ರಾಮಕೃಷ್ಣ ರೂಮಿನತ್ತ ಹೆಜ್ಜೆ ಇರಿಸಿದ. ಇವತ್ತು ಬೆಳಿಗ್ಗೆ ರಾಮಕೃಷ್ಣನನ್ನು ನೋಡಿದ ತಕ್ಷಣ ರಿಸೆಪ್ಷನ್ ಕೌಂಟರ್ನ ಆ ಯುವತಿಗೆ ರಾಮಕೃಷ್ಣ ಯಾರೆಂದು ನೆನಪಿಗೆ ಬಂದಿತ್ತು. ಯಾಕೆಂದರೆ ಮುಂಬಯ್ಯ ಪ್ರವಾಸಿ ತಂಡ ಬರುತ್ತಿದೆ ಎಂದು ಆಕೆಗೆ ಮೊದಲೇ ತಿಳಿದಿತ್ತು. ಹಾಗಾಗಿ ರಾಮಕೃಷ್ಣ ಹೆಂಡತಿಯ ಬಳಿ ಮಾತನಾಡುವಾಗ ಅವನ ಸ್ವರ ಕೇಳಿದ ಅವಳಿಗೆ ರಾಮಕೃಷ್ಣ ಕಾಮತರ ಆಫೀಸಿನವ ಎಂದು ತಿಳಿದಿದ್ದರೂ ತಾನು ಗೊತ್ತಿಲ್ಲ ಎಂಬಂತೆ ನಟಿಸಿದ್ದಳು. ಅನಂತರ ಕಾಮತರಿಗೆ ಫೋನ್ ಮಾಡಿ ತಾನಿಲ್ಲಿರುವುದನ್ನು ಅವರಿಗೆ ಯಾರಿಗೂ ತಿಳಿಸಬೇಡಿ, ಮತ್ತೆ ರಗಳೆಗೆ ಕಾರಣವಾಗುತ್ತದೆ ಎಂದು ಎಲ್ಲವನ್ನೂ ತಿಳಿಸಿದ್ದಳು. ಹಾಗಾಗಿ ಕಾಮತರು ರಾಮಕೃಷ್ಣ ಇಲ್ಲಿ ತಾನು ನೋಡಿದ್ದೇನೆ ಎಂದಾಗ ಆಕೆ ಮುಂಬೈಯಲ್ಲೇ ಇದ್ದಾಳೆ ಎಂದು ಸುಳ್ಳು ಹೇಳುವಂತಾಯ್ತು. ಉತ್ತರದ ಯುವಕನನ್ನು ಪ್ರೀತಿಸಿ ಗಲಾಟೆಯನ್ನು ಸೃಷ್ಟಿಸಿ ಅನಂತರ ಆಕೆ ಗಂಡನ ಜೊತೆ ಇದೀಗ ಉತ್ತರಾಖಂಡದಲ್ಲೇ ಇರುವುದು ಕಾಮತರಿಗೆ ಮಾತ್ರ ಆಕೆ ತಿಳಿಸಿದ್ದಳು. ಈಗ ಮೊಬೈಲ್ ನಂಬರ್ ಬದಲಿಸಿದ್ದರಿಂದ ಕಾಮತರಿಗೆ ಮತ್ತೆ ಪೊಲೀಸರ ತನಿಖೆ ಎದುರಿಸಬೇಕಾಗಿರಲಿಲ್ಲ. ಕಾಮತರು ತಮ್ಮ ಕತೆ ಕವಿತೆಗಳು ಪ್ರಿಂಟ್ ಆದ ಪತ್ರಿಕೆಗಳನ್ನು ಅವಳಿಗೆ ಅಂಚೆಯಲ್ಲಿ ಕಳುಹಿಸುತ್ತಿದ್ದರು. ಮರುದಿನ ಬೆಳಿಗ್ಗೆ ಬೇಗನೆ ನೈನಿತಾಲಿಗೆ ಹೋಗುವಾಗ ಬಸ್ಸಲ್ಲಿ ಜಯಶ್ರೀ ಕನ್ನಡ ವಾರಪತ್ರಿಕೆಯೊಂದನ್ನು ಓದುತ್ತಿದ್ದುದನ್ನು ಗಮನಿಸಿದ ರಾಮಕೃಷ್ಣ, ಏನು ಬರುವಾಗಲೇ ಇದನ್ನು ತಂದಿದ್ದೀಯಾ? ನನಗ್ಯಾಕೆ ಕೊಟ್ಟಿಲ್ಲ? ನಾನು ಒಂದಷ್ಟು ಓದುತ್ತಿದ್ದೆ ಫ್ರೀ ಟೈಮ್ ಅಲ್ಲಿ ಅಂದ. ಇಲ್ಲ ರೀ, ಇದು ಹೋಟೆಲ್ ಕೌಂಟರ್ ಪಕ್ಕದಲ್ಲಿತ್ತು, ಯಾರೂ ಇರಲಿಲ್ಲ, ಎತ್ತಿಕೊಂಡೆ ಅಂದ ಜಯಶ್ರೀ. ಮತ್ತೆ ಓದು ಮುಂದುವರಿಸಿದಳು. ರಾಮಕೃಷ್ಣ ಗೊಂದಲ ಹೆಚ್ಚಿಸಿಕೊಂಡ. ಇನ್ನು ಕಾರ್ಬೆಟಿಗೆ ವಾಪಸು ಹೋಗುವಂತಿರಲಿಲ್ಲ, ಬಸ್ಸು ನೈನಿತಾಲ್ ಕಡೆ ಓಡುತ್ತಿತ್ತು. ಏನೂ ಅರ್ಥವಾಗದೆ ರಾಮಕೃಷ್ಣ ಮತ್ತೆ ಮತ್ತೆ ತಲೆ ಕೆರೆದುಕೊಳ್ಳುತ್ತಿದ್ದರೆ ಅತ್ತ ಬಸ್ಸು ವೇಗವಾಗಿ ಮುಂದಕ್ಕೆ ಓಡುತ್ತಿತ್ತು.
1: ಇದುವರೆಗೆ ಕಣ್ಣ ಮುಚ್ಚಾಲೆ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕೇಳಿದಿರಿ. ಈಗ ಕೇಳಿ ಕಾವ್ಯಧಾರೆ ಜ್ಯೋತಿ ಮಹದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ.
2: ನಮಗೆ ಭಾರತೀಯರಿಗೆ ಹೊಸ ವರ್ಷ ಅನ್ನೋದು ಪದೇ ಪದೇ ಬರುತ್ತಾ ಇರುವ ಒಂದು ಕಲ್ಪನೆ. ಕ್ಯಾಲೆಂಡರ್ ಇಯರ್ ಅಂತ ಹೇಳಿಕೊಂಡು ವರ್ಷದ ಆದಿಯಲ್ಲಿ ಜನವರಿ 1ಕ್ಕೆ ಮಾಡ್ತೇವೆ, ಆಮೇಲೆ ಚಾಂದ್ರಮಾನ ಯುಗಾದಿ ಅಂತ ಮಾರ್ಚಲ್ಲಿ ಮಾಡ್ತೇವೆ, ಅದಾದ್ಮೇಲೆ ಏಪ್ರಿಲ್ ವಿಶು ಅಂತ ಬರ್ತದೆ, ಆ ನಂತರ ಬಹಳಷ್ಟು ಜನಕ್ಕೆ ದೀಪಾವಳಿ ಸಮಯದಲ್ಲಿಯೂ ಮತ್ತೆ ಹೊಸ ವರ್ಷ ಅಂತಲೇ ಆಗೋದಿದೆ. ಅದೆಲ್ಲವನ್ನು ಕಟ್ಟಿಕೊಟ್ಟು ಮೊದಲನೇ ಕವನ ಬುಗರಿ, ಹೊಸ ವರ್ಷದ ಶುಭಾಶಯಗಳಿಗಾಗಿ ಬರೆದಂಥ ಒಂದು ಕವನ. ಮತ್ತೊಂದು ಸುತ್ತು ಸುತ್ತಿದೆ ಚಕ್ರ, ತನ್ನಡಿಯ ನೆಲವ ಕೊರೆದುಕೊಂಡು, ಯಾರನೂ ಲೆಕ್ಕಿಸದೆ ಯಾವುದನ್ನೂ ಗಣಿಸದೆ ಮುನ್ನಡೆಯ ನೊಂದನೇ ಗುಣಿಸಿಕೊಂಡು, ಮನುಜ ಲೆಕ್ಕದಲ್ಲಂತೂ ಏನೇನೋ ಘಟಿಸಿದವು, ಹುಟ್ಟು ಸಾವುಗಳೊಂದು ಯಾದಿಯಲ್ಲಿ, ಸುತ್ತು ಚಕ್ರದ ಗತಿಗೆ ಹಾರ ಆಹಾರಗಳು, ಮಟ್ಟವಿರದೀ ಬಟ್ಟೆ ಭವಗಾದಿಯಲ್ಲಿ, ನಿತ್ಯ ಉತ್ಸವ ಬದುಕು ಸತ್ಯ ಕಾಣುವ ಘನಕ್ಕೆ, ತೋರಣದ 2 ಚಣ ಉಸಿರ ಬಾಳು, ಬದಲಿಕೆಯ ಬಯಲಿನಲ್ಲಿ 2 ಸುತ್ತಿನ ಓಟ, ಹೂರಣವದೇ ನಮಗೆ ಹಸಿರು ಕೂಳು, ಸಂದುದನ್ನು ಸಂದೈಸಿ ಮುಂದೊತ್ತಿ ಸಾಗೋಣ, ಬಂದೊದಗುವುದು ಬಂಧು ಹೊಸ ಹರುಷಯಾನ. ಇನ್ನೊಂದು ಕವನ ಚಂದ್ರಾಶಯ, ಚೌತಿ ಚಂದ್ರನ ಕಂಡು ಮುಖ ಮುಚ್ಚಿ ಓಡಿದಳು, ನನ್ನ ಹೃದಯವ ಕದ್ದ ಮಣಿಮಲ್ಲಿಗೆ, ಏನಂಥ ನಾಚಿಕೆಯೋ, ಏಕಿಂಥ ಅವಸರವೋ, ಪುಟ್ಟ ಅಂಗಳದಂಚ ಈ ಹೂವಿಗೆ, ಹಸಿರು ಚಪ್ಪರದೊಳಗೆ ಬಳುಕುಬಳ್ಳಿಯ ನಡುವೆ ನಸುನಗೆಯ ಬೀರುತ್ತ ಇಣುಕುವವಳು, ಇಂದೇಕೋ ಮೊಗವೆತ್ತಿ ಚಂದಿರನ

ಪಾಂಡವಳೇ ಗಹನಗಾಬರಿಯಲ್ಲಿ ಮರೆಯಾದಳು. ಆಗಸದ ಓರೆ ಮುಖ ನಖದಂತೆ ಕಂಡಿತ್ತೆ, ಬೆದರಿಸಿತೆ ಮುಗುದೆಯನು ಅರಿಯದಂತೆ. ಮಾಮರದ ಬಲವಿಲ್ಲ ತೆಳುಮೈಯ ಕೋಮಲೆಗೆ ಕೈಯ ಹಿಡಿಯಲು ಬಹುದೇ ಬೀಳದಂತೆ. ಓಲೈಸಲರಿಯನೇ ಒಲವ ಹೇಳಲು ತಿಳಿಯೇ, ಚಂದಿರನೇ ಹರಿಸು ನೀ ಪೂರ್ಣಜೊನ್ನು. ನಿನ್ನ ಉಪಕಾರಕ್ಕೆ ನಾನೀವೇ ಹಾರೈಕೆ, ಚೌತಿ ಕಲೆ ಕಳೆದಾಗು ನೀ ಶುಭ್ರನು. ಆ ಬದಿಯ ಅಂಗಳದ ಈ ಚೊಕ್ಕ ಸುಮದಿಂದ ನನ್ನ ದೇವರ ಪೀಠ ಘಮಘಮಿಸಲಿ. ಬಾಗುಬಾನಿನ ಹೊತ್ತು ಮನೆ ಮನಕ್ಕೆ ತಂಪಿತ್ತು, ಸುಖದೊಳಗೆ ಮಲ್ಲಿಗೆಯು ನಗುತ್ತಲಿರಲಿ. ಇನ್ನೊಂದು ಕವನ, ಕಡಲು. ಕಡಲಿನಂತೆ ನನ್ನೊಡಲು ತೋರದೇನೂ ಮೇಲಕ್ಕೆ, ತೀರದಲೆಯ ಆಟದಲ್ಲಿ ಬಿಡುವಬಹುದೇ ನೋಟಕ್ಕೆ? ಎದ್ದು ಬರುವ ತೆರೆಗಳಲ್ಲೂ ಕಳ್ಳ ತಗ್ಗು ಹಳ್ಳಗಳು, ಧುಮುಧುಮುಕಿ ನುಗ್ಗಲಲ್ಲಿ ಕಣ್ಣ ಸೇರುವ ಬರಿಮರಳು, ಉಸಿರಾಡುವ ಗಾಳಿಯಲ್ಲಿ ತೂಗಿ ತೂಗುವ ಉಪ್ಪು, ಆಳಗಲದ ವಿಸ್ತರದಲ್ಲಿ ಮಡಿಲು ತುಂಬದ ಸೊಪ್ಪು, ಜೀವಜಾಲದ ತೊಟ್ಟಿಲಿದು ಉದರಕಾಗದ ಬಟ್ಟಲು, ಕಟ್ಟುಗಂಟಲಾಚೆಗಿದೆ ಮುಟ್ಟಲಾಗದ ಮೆಟ್ಟಿಲು, ಹಗುರಾಗಿ ಕಾಣುವಂತೆ ಭಾರೀ ಹಡಗು ತೇಲಿದೆ, ಮನಸ್ಸು ಹಾಯಿದೋಣಿಯಂತೆ ಹೊಯ್ದಾಡುತ್ತ ಸೋತಿದೆ. ದೂರ ಚುಕ್ಕಿಯೇ ನೀರ ದಾರಿ ದೀಪ ಆಗದು, ತಡದ ನಿನ್ನ ಸೇರಲಾರೆ ಅಲೆಯೇ ಬಲೆಯ ಬೀಸದು. ಮುಂದಿನ ಕವನ, ಕಾಡಿಗೆ ಕಣ್ಣು. ಅವಳೆದೆ ಪ್ರೀತಿಯ ಕಾಡಿಗೆ ಹಚ್ಚಿ ಕಂಡೆನು ಮೇಘಶ್ಯಾಮನ, ಆವಿನ ಕಿವಿಯಲ್ಲಿ ತಿಸು ನುಡಿಯಾಡುತ್ತ ಬಂದನು ಮುರಳಿ ಮೋಹನ. ಯಮುನೆಯ ದಡದಲ್ಲಿ ಬರಿಗಾಲಲ್ಲಿ ನಡೆವರ ಹೆಜ್ಜೆಯ ಗುರುತನು, ಗೆಜ್ಜೆ ಸಾಲಿನಲ್ಲಿ ಕಂಪು ತುಂಬುತ್ತಲಿ ಸವರಿದ ನಂದನ ಕಂದನು. ತಿರುಗಣಿ ಕೆನ್ನೆಗೆ ಮುದ್ದಿಸಿ ನಿಂತೆ ಅವಳದೇ ನೆರಳು ಹೆಗಲಿನಲಿ, ಬಾಗಿಲಿನಾಚೆಗೆ ಕುದುರೆಯ ಖರಪುಟ, ಪರದೆಯ ಲಹರಿಯೇ ಮುರಳಿಯುಲಿ. ಕರೆದರು ಬಾರನು ಮಥುರೆಯ ಧೀರ, ಬೃಂದಾವನವೇ ಅನಾಥ. ಪ್ರೀತಿಯ ಕಾಡಿಗೆ ಹಚ್ಚಿದ ಕಣ್ಣಲ್ಲಿ ಹಾಡಿದೆ ನಲುಮೆಯ ಗೀತ. ಈ ಕವನದ ಶೀರ್ಷಿಕೆ ಮೌನ. ಅವನು ಹೇಳಿದನೆಂದು ಎಲ್ಲ ಕಳಚುತ ದಂಡು ಸೇರಿತು ಮಂದಿ, ಮಾತು ದಂಡಿಯೋ ದಂಡಿ, ದಾರಿ ತಡೆಯುವ ನೂರು ಕೈಗಳಾಗಿ, ಅಕ್ಕರದ ಬೇಲಿಯಲ್ಲಿ ಸಕ್ಕರೆಯ ನುಡಿಯಾಡಿ ಎಲ್ಲರಿಗೂ ಹಂಚುತ್ತ ಇರು ಎಂದಿತು. ಆಕಾಶ ನಮಗಲ್ಲ, ಇಲ್ಲಿ ಸೇವೆಯ ಮಾರ್ಗ, ಅದನ್ನುಳಿದು ಬೇರಿಲ್ಲ ಪರಿ ಎಂದಿತು. ಮೌನವಾಗಿದ್ದಷ್ಟು ಎಷ್ಟು ಗೌರವ ಪ್ರೀತಿ, ಮಾತಿಗಿಲ್ಲವೇ ಇಲ್ಲ ದನಿಯಾದರ. ಇಂದು ಆಡಿದೆನೆಂದು ಸಿಡಿಯಿತೊಂದೇ ಕಣ್ಣು, ಹೋಗೆಂದು ಗದರಿತು ನುಡಿಯಾತುರ. ಮೌನ ಗೌರಿಗೆ ಮಾತ್ರ ಹೂಕಂಪು ನೈವೇದ್ಯ, ಮಾತು ಮಾಣಿಕ್ಯವನ್ನು ಕೊಳ್ಳರಿವರು. ಅಡಿಗಡಿಗೆ ನೋಯುತ್ತ ಒಳಗೆ ಕಂತುವ ಮುಳ್ಳ ಎಷ್ಟು ದಿನ ತಡೆದೀತು ಪದವಾದರೂ. ಬಂದೀತು ಬಂದೀತು ಒಂದು ಗಡಿ ಕೊನೆಯಲ್ಲೂ, ಬಾಳದಾರಿಯಲ್ಲೊಂದು ಕೂಡು ಕವಲು. ಹೊಂದುವುದು ಬೇರಲ್ಲ ಎಲೆ ಕಾಂಡ ಹಸುರುಗಳು, ಹರಡಿ ಹಬ್ಬಿದರುಂಟು ತಂಪು ನೆರಳು. ಮುಂದಿನ ಕವನದ ಶೀರ್ಷಿಕೆ ಅವನ ಮರೆತು. ಸುಳಿ ಪಾತ್ರೆಯಲ್ಲಿಳಿಸಿ ಹದ ಮಧುವ ಸೋಸಿಡುವ ಜೇನು ಝೇಂಕಾರದಲ್ಲಿ ನಿನ್ನ ಧ್ಯಾನ, ಆವಿನೀವಿನ ಜೊಲ್ಲು ಹುಲ್ಲು ಗರಿಯಲ್ಲಿ ಹೊಳೆದು ಮುರಳಿಯನೇ ಮರೆಸಿದ್ದು ಚಣಕಂಪನ, ಬೆಳಗು ದೀವಿಗೆಯಲ್ಲಿ ಮೂಡಲದ ಕೋಡಿನಲ್ಲಿ ಮೆರೆದು ಕರೆಯುವ ಹೊತ್ತು ನಿನ್ನ ನೆನಪು, ದೇವಮಂಟಪದೊಳಗೆ ಉಸಿರಿಗಾಡುವ ಮಿನುಗು, ಮಾಧವನ ಮರೆ ಮಾಡಿ ಹೊದಿಸಿ ಕಂಪು. ಬಿಳಿ ಮಂಜು ಹಬ್ಬುತ್ತ ನೆಲಬಾನು ಸೋಸುತ್ತ ತಂಪು ಚಾದರವಿರಲು ನಿನ್ನ ಬಿಸುಪು, ಮಣ್ಣ ಮಡಕೆಯ ನೀರು ಬೆಟ್ಟನೆಲ್ಲಿಯ ಸೇರಿ ಮೋಹನನ ಮರೆಗಿಳಿಸಿ ಉಸಿರಿಗಿಂಪು. ಸುತ್ತಮುತ್ತಿದ ರಂಗು ಬಾನಿಗೇರಿದ ಮೇಲೆ ರಂಗ ನೀ ಬರಲಿಲ್ಲ ಎನ್ನುವುದೇನು? ಮೆತ್ತಿಕೊಂಡಿದೆ ನಿನ್ನ

0: ದೊಮಾಡುವ ಚಪಲ, ತಬ್ಬಿ ನಿಲುವೆನು ಕರುವ ಕೊರಳ ನಾನು. ಇನ್ನೊಂದು ಕವನ, ಶಿವಕಾವ್ಯ ಕೈಂಕರ್ಯ. ನಿನ್ನ ಕಾವ್ಯದ ಹಣತೆ ಹಿಡಿದು ನಡೆ ತರುವಾಗ ಮಿನುಗುವುದು ಪದಮಣಿಯ ಸಾಲು ಸಾಲು. ಘನದೊಳಗೆ ನಲಿಯುವುದು ವಾಗರ್ಥಗಳ ಲಾಸ್ಯ, ನಿನದಿಸುವ ನುಡಿಮಿಂಚು ನನ್ನ ಪಾಲು. ಪೂಜೆಯೆಂದರೂ ಸರಿಯೇ, ಭಾವಾಭಿಷೇಕವಿದೆ ಪದಗಳರ್ಚನೆಯಲ್ಲಿ ನಾಮಾವಳಿ. ಪಾಡುವ ಅನಿವಾರ್ಯಕ್ಕೆ ಲಯದ ನಿಯಮಿತನಾದ ಪದ್ಯ ಪರಿಮಳಗಳದೆ ಪ್ರಭಾವಳಿ. ಅರಿವಿನರಿವನು ಮೀರಿ ಒಮ್ಮೊಮ್ಮೆ ತೋರುವುದು ಗುರು ನೀನು ಕೈ ಹಿಡಿದು ಬೆಳಕಿತ್ತುದು. ಗರುವ ಪದ ಮುಡಿಗೇರಿ ನಡೆ ನೆಲವ ಕಾಣದಿರೆ ಕರುಣ ರಸವನ್ನು ಕಲಕಿ ಎಚ್ಚರಿಪುದು. ನನದೆನ್ನುವುದೇನೆಲ್ಲ ಅಲ್ಪಮತಿಯದು ಅರಳಿ ನಿನ್ನ ಪದತಲದಲ್ಲಿ ಹರಡಿಕೊಳ್ಳಲಿ. ನನಗಿರುವ ಕ್ಷಣಗಳಲ್ಲಿ ತುಂಬಿಕೊಳ್ಳಲಿ ಬೆಳಕು, ನಿನ್ನ ಕಾವ್ಯದ ಹಣತೆ ಉರಿಯುತ್ತಿರಲಿ. ಮುಂದಿನ ಕವನ, ಲಹರಿ ಕವಿ ನಮನ. ಲಹರಿಯ ವನದಲ್ಲಿ ಅರಳಿವೆ ಸೊಗದಲ್ಲಿ ಹೊಸ ಹೂ ಕಂಪಿನ ಕವನ. ಎಲ್ಲರ ಮನದಲ್ಲಿ ನಗು ಅಲೆ ಹರಿಯಲಿ ಎನ್ನುವ ಕವಿಗಿದೋ ನಮನ. ಹರಡುವ ಘಮಲಿನ ಜೊಂಪಿನ ಅಮಲಿನ ಆಪ್ತತೆ ಅಪ್ಪಿತು ಎದೆಯ. ಅಕ್ಷರದೌತಣ ಉಂಡಿತು ಹೃನ್ಮನ ಅಚ್ಚರಿಗೊಪ್ಪಿತು ಹೃದಯ. ಯಾರೋ ಎನ್ನದೆ ಎಂತೋ ಎನ್ನದೆ ಎಲ್ಲರ ತಬ್ಬಿದ ಪ್ರೀತಿ ಕಂಗಳ ದ್ವಾರದೆ ಮಂಗಳವಾಗಿದೆ. ಇದೆಕೋ ಸರಸ್ವತಿ ರೀತಿ. ಈ ಕವನ ಹರಿ ಹರಿ ಲಹರಿ. ಒಂದು ಸೆಲೆ ಪಸೆ ಒಸರು ಹನಿ ಹನಿಗೂಡಿದ ಬಂಡೆ ಬೆವರು ಸೇರಿಕೊಂಡು ಒಂದರೊಡನೊಂದು ಹರಿವ ಝರಿ ನೆಲಕ್ಕಿಳಿಸಿ ಎರಡು ಹನಿ ಉಣಿಸಿದ ಕೈಗೆ ಮರು ಕೈತುತ್ತು ಎರವಲು ಬಾಳಿನ ಅಸಲು ವಸೂಲು. ಎರಡಕ್ಷರದ ಆಸರೆ ನೂಲು ಹನಿದಾಗ ಹೀರುವ ನೆಲ ಫಲಕ ತುಂಬುವ ಫಸಲಿನ ಬಲ ಆಡಾಡುವ ಹಸಿರು ಹೊಲ ಹಸಿದ ಮನಸ್ಸಿಗೆ ಕೂಳೀವ ಬೆಂಬಲ ಅರಣ್ಯದಲ್ಲರಿಗೆ ನವಿರೇಳುವ ಸೂಕ್ಷ್ಮ ತೆಳು ಪರದೆಯಾಚೆಗಿನ ಪರಿಚಿತ ಸಖ ಕುಳಿತೋದಿ ತಣಿಯುವ ಸುಖ. ಹರಿ ಹರಿ ಲಹರಿ. ಇನ್ನೊಂದು ಕವನ, ರಾಣಿ ಜೇನು. ಆ ಅದು ಏನು, ಈಗಷ್ಟೇ ಕೋಶ ಒಡೆದ ಹೊಸ ರಾಣಿ ಜೇನು. ಗೂಡಿನ ತುಂಬ ಗಿಜಿಗಿಜಿ ಗೂಡಿನ ತುಂಬ ಗಿಜಿಗಿಜಿ ಗುಡುವ ಗಡಿಬಿಡಿ ತೊಡುವ ಗುಂಡು ಗಂಡುಗಳ ದಂಡು ಕೂಡುವುದಕ್ಕೆ ಮುಂದು ಕೂಡುವುದಕ್ಕೆ ಮುಂದುವರಿಸಿದರೆ ಸರಿಸಿ ಹಾರಿ ಮೇಲೇರಿ ಏರಿ ಏರಿ ಎತ್ತರೆತ್ತರಕ್ಕೂ ಉತ್ತರವಾಗಿ ಸಾರಿ ಸಾಧಿಸಿ ಹದ ಸಾಧನವಾಗಿಸಿ ಮದ ಅಡಗಿಸಿ ಉಡುಗಿಸಿ ಪಳಗಿಸಿ ಮುದುರಿಸಿ ಎಲ್ಲ ಮುಟ್ಟಲಾಗದ ಮಟ್ಟದಲ್ಲಿ ಸೇರುವ ಕೋಟಿಗೊಬ್ಬ ವಿಲೀನ ಅವಿಶ್ರಾಂತ ಜೀವಸ್ರೋತ. ಮಿಕ್ಕವೆಲ್ಲ ಕಳೆದುರುಳಿ ರೆಕ್ಕೆ ಬಸವಳಿದುದಕ್ಕೆ ಭುವಿಯ ತುಂಬ ಅಲ್ಲಲ್ಲಿ ಅತೃಪ್ತ ಗುಂಡುಗಂಡು ಚುಕ್ಕೆ. ಮೈದುಂಬಿದ ರಾಣಿ ಜೇನು ಮರಳಿಗೂಡಿಗೆ ಹೊಸ ಮಧು ಸಂಸಾರಕ್ಕೆ.
1: ಇದುವರೆಗೆ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಆಕಾಶವಾಣಿ ಮಂಗಳೂರು ವಿರದ ಕೊಡುಗೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ಕಾಡುವ ಹಾಡುಗಳು, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಧ್ರುವತಾರೆ ಚಿತ್ರಕೇಂದ್ರ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಬೆಂಗಳೂರು ಲತಾ ಹಾಡಿದ ಗೀತೆ, ಜೀವದೇಶಂಕರ್ ಅವರ ಸಾಹಿತ್ಯ ಸಂಗೀತ, ಉಪೇಂದ್ರ ಕುಮಾರ್.

ಇನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಸ್ವಾಭಿಮಾನ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಶಂಕರ್ ಗಣೇಶ್.

ಇನ್ನು ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ನೀ ತಂದ ಕಾಣಿಕೆ ಚಿತ್ರದ ಗೀತೆ. ಗೀತ ರಚನೆ ಅರಂಜಯ ಗೋಪಾಲ್, ಸಂಗೀತ ವಿಜಯಾನಂದ.

ಇನ್ನು ಅಲ್ಕಾ ಯಾಜ್ಞಿಕ್, ಬಪ್ಪಿ ಲಹರಿ ಅವರ ಸ್ವರಗಳಲ್ಲಿ ಅಕ್ಕ ಗೋಲಾ ಚಿತ್ರದ ಗೀತೆ, ಸಾಹಿತ್ಯ ಅಂಜಾನ್, ಸಂಗೀತ ಬಪ್ಪಿ ಲಹರಿ.

ಇದುವರೆಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾಡುವ ಹಾಡುಗಳು ಕಾರ್ಯಕ್ರಮ ಕೇಳಿದರೆ ಸಮಯ 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.

ਸੁਣੋ ਸੁਣੋ ਇੱਕ ਬਾਤ ਸੁਣਾਓ ਓਏ ਸੁਣੋ ਸੁਣੋ ਇੱਕ ਬਾਤ ਸੁਣਾਓ

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿ ಮ್ಯಾಲೆ.
2: ಪತ್ರಗಳು ತಲುಪಲು ಕಡೆಯ ದಿನಾಂಕ ಅಕ್ಟೋಬರ್ 17. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ,
1: ಅಯ್ಯೋ ಸುಮ್ಕಿರವೋ
0: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?